ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಶುದ್ಧ ನೀರು ಇದ್ದರೂ ಕೆಸರನ್ನ ಎಬ್ಬಿಸಿ ನೀರು ಕುಡಿಯುವ ಎಮ್ಮೆಗೆ ಶುದ್ಧ ನೀರಿನ ಮಹತ್ವ ಅರಿಯಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಅಸಮಾಧಾನದಿಂದ ಬದುಕುವವರಿಗೆ ಸಮಾಧಾನದ ಮಹತ್ವ ಅರಿವಿಗೆ ಬರಲು ಎಂದಿಗೂ ಸಾಧ್ಯವಿಲ್ಲ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಬುಧವಾರ ದಿನಾಂಕ 9 ಸೆಪ್ಟೆಂಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಕೆಎಲ್ಇ ಔಷಧಿ ಜ್ಞಾನ ಸರಣಿ ಜಾಗೃತಿ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಜನಪದ ಸಿರಿ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ. 4:30 to 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಳಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಪಂಕಜ ಲೋಚನ ಪದ್ಮಿನಿ ರಮಣ ಪಾಯಿ ಪಾಯಿ ನಾರ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ಮಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಶರಣು ಶರಣು ಸತ್ಯನಾರಾಯಣ ಸಕಲ ಜೀವರಿಗೂ ನೀನೇ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಸಪ್ತಾದ್ರಿ ಸುಖವಾಸ, ಶ್ರೀ ವೆಂಕಟೇಶ, ಕಾರುಣ್ಯ ನಿಜಮೂರ್ತಿ, ಹೇ ಶ್ರೀನಿವಾಸ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ಮಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಭಕ್ತ ಜನ ಮಂದಾರ ಯೇಷ.

0: ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ಇರದ ನಾಳೆಯ ಕುರಿತು ಚಿಂತಿಸುತ್ತ ಕೂರದಿರು, ಇದೇ ಇಂದು ನಿನಗಾಗಿ, ಮರೆಯದಿರು ಅದನ್ನು. ಒಂದೊಂದು ಇಂದುಗಳ ಸಂಕಲನ ಸವಿಗನಸು, ಅಪ್ಪಿಕೋ ಈ ದಿನವ ಮುದ್ದು ರಾಮ, ಕಲಾಯ ತಸ್ಮೈ ನಮಃ ಅನ್ನುತ್ತಾ ಕಲಾಹರಣ ಮಾಡಬೇಡಿ, ಎಚ್ಚರಿಕೆಯಿಂದ ಹೆಜ್ಜೆ ಇರಿಸಿ. ನೀವೆಲ್ಲಿದ್ದೀರಿ, ಹೇಗಿದ್ದೀರಿ, ಹೇಗಿರಬೇಕು, ಹೇಗಿದ್ದರೆ ಚೆನ್ನ, ಹೇಗಾಗಬೇಕು ಅನ್ನುವುದನ್ನೆಲ್ಲ ದೊರೆತ ಕಾಲದೊಳಗೆ ಚಿಂತಿಸಿ ಇವತ್ತಿನ ದಿನವನ್ನು ಅಪ್ಪಿಕೊಳ್ಳುವುದರ ಮೂಲಕ ಒಪ್ಪಿಕೊಂಡರೆ ಬದುಕು ಬೇವಾಗುವುದಿಲ್ಲ, ಬೆಲ್ಲವಾಗುತ್ತದೆ ಎನ್ನುತ್ತಾನೆ. ಇರದ ನಾಳೆಯ ಕುರಿತು ಚಿಂತಿಸಿ ಕೂರದಿರು ಎಂದು ಬಿಟ್ಟ. ನಿಜ, ಮುಂದೇನು ಮತ್ತೇನು, ಇಂದಿಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗ ಚಿಂತೆ. ಹೊಂದಿಸುವನಾರು ನಿನ್ನಾಳಲ್ಲ, ಇಂದಿಗಿಂದಿನ ಬದುಕು ಮಂಕುತಿಮ್ಮ. ಕಾಲ ಉರುಳುತ್ತದೆ, ಬದುಕಿನಲ್ಲಿ ಉರುಳಾಗುತ್ತದೆ, ಉಸಿರಾಗುತ್ತದೆ, ಹಸಿರಾಗುತ್ತದೆ, ಹೆಸರಾಗುತ್ತದೆ, ಕೆಸರಾಗುತ್ತದೆ. ಜೀವನವನ್ನು ಮರೆಯಿಸುವವನು ಕಾಲನೆ, ಮೆರೆಯಿಸುವವನು ಕಾಲನೆ. ಮುಂದೂಡದಿರು ನೀನು ಅಂದಿನಂದಿನ ಕಾರ್ಯ, ಜಡತೆ ಹಿಂದೆಳೆಯುವುದು ನಿನ್ನ ಮುನ್ನಡೆಯ. ಅಂತರಂಗದ ಶಿಸ್ತು ದಿನದುಡಿಮೆಗುಪಕಾರಿ, ನಾಳೆ ಎಂದರೆ ಕೇಡು ಮುದ್ದು ರಾಮನ್. ಹಾಗಾಗಿ ಇವತ್ತು ದೊರೆತ ಕಾಲದಲ್ಲಿ ನೀ ಏನು ಕಾರ್ಯವನ್ನು ಮಾಡಬೇಕೋ ಸಂಕಲ್ಪಿಸಿ ಅದರಂತೆ ಬೆಳೆಸು. ಎದ್ದೊಡನೆ ಅದಕ್ಕೆ ನಾವು ಮಾಡಬೇಕಾದದ್ದು ಶುದ್ಧ ಸಂಕಲ್ಪ. ಯಾವಾಗ ಶುದ್ಧ ಸಂಕಲ್ಪ ಮಾಡುತ್ತೇವೋ ಆಗ ಸಿದ್ಧಿ ಸಂಕಲ್ಪವಾಗುತ್ತೆ ನಮ್ಮ ಕೈಂಕರ್ಯ. ಕಾಲ ಎಂದು ಹೇಳುವ ವಸ್ತುವೇ ಜೀವನ. ಕಳೆದು ಹೋದ ಕಾಲ ಹಿಂತಿರುಗಿ ಬರುವುದಿಲ್ಲ, ಕಾಲದ ಸದುಪಯೋಗ ಪಡೆದವರೇ ಜಾಣರು. ನಮ್ಮ ಬದುಕಿನ ಶ್ರೇಷ್ಠ ಸಲಹೆಗಾರ ಕಾಲ. ಇವನು ನಿಂತ ನೀರಲ್ಲ, ನಿಂತಲ್ಲಿ ನಿಲ್ಲುವುದಿಲ್ಲ. ಇವನೇ ಆರ್ಯ, ಇವನೇ ಸೂರ್ಯ, ಇವನದ್ದೇ ಶೌರ್ಯ. ಹರಿಯುತ್ತಿರುವ ಪ್ರವಾಹವೆಂದರೆ ಕಾಲನೇ. ಯಾವ ಅಡೆತಡೆಯಿಲ್ಲದ ಪಯಣ ಇಲ್ಲಿಯವರೆಗೆ ಈತನದೇ. ಯಮಗಂಡ ಕಾಲ, ಗುಳಿಕಾಲ, ರಾಹುಕಾಲ, ಪ್ರಾತಃಕಾಲ, ಮಧ್ಯಾಹ್ನ ಕಾಲ, ಸಂಧ್ಯಾಕಾಲಗಳೆಲ್ಲ ಇವನ ಕೈಕಾಲುಗಳೇ. ನಾ ಆಡಿಸಿದಂತೆ ಆಡುವೆ ನೀನು ಎನ್ನುವ ಪಲ್ಲವಿಯ ರಾಗ ಈತನದೇ. ಈತನಿತ್ತಿರುವ ಅವಧಿಯೊಳಗೆ ಅಯೋಗ್ಯರಾಗದೆ ಯೋಗ್ಯವಾಗಿ ಬದುಕಿದರೆ ನಮ್ಮ ಬದುಕು ಅಜರಾಮರ. ಕಳೆಯುವ ಲೆಕ್ಕದ ಒಡೆಯ ಈತ, ನೆನಪಿಸಿಕೊಳ್ಳಿ ಸ್ವಾಮಿ, ಕೂಡುವ ಲೆಕ್ಕದವನಲ್ಲ. ಈತನಿಗೆ ಕೂಡುವ ಲೆಕ್ಕವೇ ಗೊತ್ತಿಲ್ಲ, ಓಡುವ ಲೆಕ್ಕ ಮಾತ್ರ ಗೊತ್ತು. ಆದಿ ದಿವಸದಿಂದ ಈ ಜಗತ್ತನ್ನು ಮೈನಸ್ ಅಂಶದಲ್ಲೇ ಮುನ್ನಡೆಸುತ್ತಿರುವ ಮೇಜರ್ ರೋಲಿನ ಮಹಾ ಮೇಜರ್ ಎಂದರೆ ಇವನೇ. ಈ ಕಾಲನಿಗೆ ಕರುಣೆಯಿಲ್ಲ, ಬಂಧು ಮಿತ್ರ ಜ್ಞಾತಿಗಳ ಸಂಬಂಧವಿಲ್ಲ.

0: ಇಲ್ಲ. ಈತ ಸರ್ವತಂತ್ರ, ಸ್ವತಂತ್ರ. ಇಂದು ಗೊಂಬೆಯ ಬಯಕೆ, ನಾಳೆ ಕಾಮಿನಿ ಆಸೆ, ಕನಕ ಪದವಿಯ ಚಿಂತೆ, ವಯಸ್ಸು ಬಲಿತಂತೆ. ತನ್ನತ ಅರಿವುದಕ್ಕೆ ಸಮಯವೆಲ್ಲಿದೆ ಇಲ್ಲಿ? ಕಾಲ ಬಲು ಸೀಮಿತವೋ ಮುದ್ದುರಾಮ. ನಮ್ಮ ಬಯಕೆಗಳಿಗೊಂದು ಇತಿ ಇಲ್ಲ, ಮಿತಿ ಇಲ್ಲ. ಆದರೆ ಕಾಲನಿಗೆ ಪರಿವೆಯೇ ಇಲ್ಲ. ಅವನು ಯಾವ ಕ್ಷಣಕ್ಕೆ ಬಂದು ಬೇಕಾದರೂ ಕರೆದೊಯ್ದು ಬಿಡುತ್ತಾನೆ. ಏನೆಲ್ಲ ನಾವು ಯೋಚಿಸಿದರೂ ನಮ್ಮ ಬಾಳಿನ ಕರುಳಿಗೆ ಕಾಲನೇ ಕೊರಳು, ಕಾಲನೇ ಉರುಳು. ಅರಳಿದವರನ್ನು ಕೆರಳಿದವರನ್ನು ಉರುಳಿಸುವವನಿವನೇ. ಇವನ ಆಸನವೇ ಶವಾಸನ, ಇವನ ಗದ್ದುಗೆಯೇ ತನ್ನದೇ ಆದ ಸಿಂಹಾಸನ. ಸಾಲ ಕೊಟ್ಟವನನ್ನು, ಸಾಲ ಪಡೆದವನನ್ನು, ಸಾಲ ಕೊಟ್ಟು ಸಾಲ ಪಡೆದು ತಪ್ಪಿಸಿಕೊಂಡವನನ್ನು ಶೂಲಕ್ಕೇರಿಸುವವನು ಕಾಲನೆ. ಇವನ ವಿದ್ಯುತ್ ಸ್ಪರ್ಶಕ್ಕೂ, ನಮ್ಮಲ್ಲಿ ಬದುಕುವ ನಮ್ಮ ಬಾಳಿನ ಪ್ರೇಮ ಸ್ಪರ್ಶಕ್ಕೂ ಈತನ ನಡುವೆ ಏನಯ್ಯ ವ್ಯತ್ಯಾಸ? ಒಂದು ಮುಟ್ಟಿದರೆ ಶವ, ಮತ್ತೊಂದು ಮುಟ್ಟಿದರೆ ವಶ. ಶವ ಮತ್ತು ವಶವನ್ನು ಯಶವಾಗಿಸಿಕೊಳ್ಳುವ ಶಿವನಾಗಿರುವ ಕಾಲನಿಗೆ ಒಳಿತು ಎಸಗು ಅಂತ ಕರೆದರೆ ಸಾಕು, ಮುಂದೂಡದಿರು ಎಚ್ಚರಿಕೆಯಿಂದ ಎನ್ನುತ್ತಾನೆ. ಒಳಿತೆಸಗು ಅಂದಂದೇ ಮುಂದೂಡದಿರು ಒಳಿತ. ನಾಳೆ ನೀ ಮಾಡುವುದ ಮಾಡಿ ಮುಗಿಸಿಂದು, ಇಂತಿರಲು ಉದ್ವೇಗ ಭೇದ ಭಾವಗಳೇಕೆ? ಇದೆಯೋ ಇಲ್ಲವೋ ನಾಳೆ ಮುದ್ದುರಾಮನ್. ಹಾಗಾಗಿ ನಾವು ಪ್ರತಿನಿತ್ಯವೂ ಕೂಡ ಕಾಲಹರಣ ಮಾಡುವಂತಿಲ್ಲ. ಕಾಲಹರಣ ಮಾಡುವವನು ಕಾಲನೇ. ನಾವು ಕಾಲವ್ಯಯ ಮಾಡಬಾರದು. ಕಾಲವನ್ನು ಇರುವಷ್ಟು ಹೊತ್ತಿನಲ್ಲಿ ಆಯವ್ಯಯ ಮಾಡಿಕೊಳ್ಳಬೇಕು. ಅವನ ಕರೆಗಾಗಿ ಕಾಯುತ್ತಾ ಕುಳಿತಿರುವವರು ನಾವು. ಹಾಗೆ ನಾವು ಇರುವಷ್ಟು ಹೊತ್ತಿನಲ್ಲೇ ಪುರುಷರು ಪುರುಷೋತ್ತಮರಾಗಿ ಬಾಳಿ ಹೋಗಬೇಕು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು, ಕಾಲ ಕಳೆದರೆ ಹೋಯಿತು ಎನ್ನುವ ಮಾತಿನ ಅರ್ಥ ತಿಳಿದರೆ ಸಾಕು, ಬದುಕಿನ ಬೆಲೆ ತಿಳಿದಂತೆ. ಸಾಧನೆಗಾಗಿ ಬದುಕು, ವೇದನೆಗಾಗಿ ಅಲ್ಲ. ಆದ್ದರಿಂದ ಕಾಲನ ಮುಂದೆ ನಾವು ಮಾತಾಡಿಕೊಳ್ಳಬೇಕಾದದಿಷ್ಟೆ. ಜಗವೇ ದೇಗುಲ, ಜೀವದೇವನು, ಜೀವನವೇ ಆರಾಧನೆ. ಹಗಲು ದೀಪವು, ರಾತ್ರಿ ಅಕ್ಷತೆ, ಗೈದುದೆಲ್ಲ ಸಾಧನೆ. ಕಾಲನ ಮುಂದೆ ವೇದನೆಗೆ ಕುಳಿತುಕೊಳ್ಳದಲೇ ಸಾಧನೆಯ ಪಥದಲ್ಲಿ ಹೆಜ್ಜೆ ಇರಿಸಿದರೆ ಕಾಲವೆಂದರೆ ಇಂದು, ಕಾಲವೆಂದರೆ ಇಂದು, ಕಾಲವೆಂದರೆ ಇಂದು.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮಗಳೂರು ಶ್ರೀ ಕಣ್ಣನ್ ಅವರು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು:
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ.
1: ಓಂ ನಮೋ ಭಗವತಿ ವಾಸುದೇವ.

ಹಾಯ ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಹೇಗೆ ಶ್ರೀಕೃಷ್ಣ ಅರ್ಜುನ

ನನಗೆ ಹೇಳುತ್ತಾರೆ, ಈ ಭಕ್ತಿ ಮಾರ್ಗದಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಸ್ವಲ್ಪವೇ ಸ್ವಲ್ಪ ಪ್ರಗತಿಯೂ ಕೂಡ ಮಹಾಭಯದಿಂದ ಮನುಷ್ಯನನ್ನ ಕಾಪಾಡುತ್ತದೆ. ಯಾಕೆಂದ್ರೆ ಆಧ್ಯಾತ್ಮಿಕ ಜೀವನ, ಆಧ್ಯಾತ್ಮಿಕತೆ ಅನ್ನುವಂಥದ್ದು ಅದರಲ್ಲಿ ನಷ್ಟ ಅನ್ನುವಂಥದ್ದು ಇಲ್ಲ, ಅದನ್ನ ಮುಂದುವರಿಸುವಂತ ಅವಕಾಶ ದೊರಕುತ್ತದೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲಿ ಕೂಡ ಭಕ್ತಿ ಮಾರ್ಗವೇ ಹಾಗೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಆದರೆ ಕೆಲವರು ಏನು ಮಾಡ್ತಾರೆ, ಈಗ ವೇದಗಳ ಕರ್ಮಕಾಂಡ ವಿಭಾಗದಿಂದ ಅವರು ಮೋಹಿತರಾಗುತ್ತಾರೆ. ವೇದಗಳಲ್ಲಿ ಮೂರು ಭಾಗಗಳಿವೆ, ಒಂದು ಕರ್ಮಕಾಂಡ, ಇನ್ನೊಂದು ಜ್ಞಾನಕಾಂಡ, ಮತ್ತೊಂದು ಉಪಾಸನಾ ಕಾಂಡ. ಸೊ ಕರ್ಮಕಾಂಡ ಕಾಮ್ಯಕರ್ಮದ ಬಗ್ಗೆ ಹೇಳುತ್ತದೆ, ಜ್ಞಾನಕಾಂಡ ಉಪನಿಷತ್ತುಗಳು ಜ್ಞಾನದ ಬಗ್ಗೆ, ಪರಮ ಸತ್ಯದ ಬಗೆಗಿನ ಜ್ಞಾನವನ್ನ ನಮಗೆ ತಿಳಿಸುತ್ತದೆ. ಅದಾದ್ಮೇಲೆ ಉಪಾಸನಾ ಕಾಂಡ ಭಕ್ತಿಯ ಬಗ್ಗೆ ನಮಗೆ ಹೇಳುತ್ತದೆ, ಭಗವಂತನ ಜೊತೆ ನಾವು ಹೇಗೆ ಕನೆಕ್ಟ್ ಆಗಬೇಕು ಅನ್ನೋದರ ಬಗ್ಗೆ ಉಪಾಸನಾ ಕಾಂಡ ನಮಗೆ ಹೇಳುತ್ತದೆ. ಆದರೆ ಕೆಲವರು ಏನು ಮಾಡ್ತಾರೆ, ವೇದಗಳ ಮೊದಲ ಭಾಗ ಕರ್ಮಕಾಂಡವೇ ಇದು ನಿಜವಾದ ಗುರಿ ಜೀವನದ್ದು ಅಂತ ತಿಳಿದುಕೊಂಡು ಕಾಮ್ಯಕರ್ಮದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಾರೆ. ಅವರು ಆ ಅಲಂಕಾರದ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ. ಸೊ ಇಂದ್ರಿಯ ತೃಪ್ತಿ ಪಡೆಯುವ ಒಂದು ಆ ವಿಷಯಗಳಿಂದ ಅವರು ಆಕರ್ಷಿತರಾಗುತ್ತಾರೆ. ಕಾಮ್ಯಕರ್ಮ ಅಂದರೆ ಅದರಲ್ಲಿ ಕರ್ಮಕಾಂಡದಲ್ಲಿ ವೇದಗಳಲ್ಲಿ ಸ್ವರ್ಗಲೋಕಗಳನ್ನು ಸೇರಲು ಹಲವು ಯಾಗಗಳನ್ನು, ಮುಖ್ಯವಾಗಿ ಈಗ ಜ್ಯೋತಿಷ್ಠೋಮ ಯಾಗಗಳನ್ನು ಮುಂತಾದವುಗಳನ್ನು ಹೇಳಲಾಗಿದೆ. ಆದರೆ ಸ್ವರ್ಗಕ್ಕೇರುವುದೇ ಮಾನವ ಜೀವನದ ಉದ್ದೇಶವಲ್ಲ, ಯಾಕೆಂದರೆ ಸ್ವರ್ಗವೂ ಶಾಶ್ವತವಲ್ಲ. ಸ್ವರ್ಗಕ್ಕೆ ಹೋದವನು ಕೂಡ ಮತ್ತೆ ಇಲ್ಲಿಗೆ ಬರಲೇಬೇಕು ಅಂತ ಭಗವಂತ ಹೇಳ್ತಾರೆ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ, ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಈ ಭೌತಿಕ ಪ್ರಪಂಚದ 14 ಲೋಕಗಳಲ್ಲಿ ಎಲ್ಲೇ ಹೋದರೂ ಮತ್ತೆ ಪುನರ್ಜನ್ಮವಿದೆ, ಆದರೆ ಆಧ್ಯಾತ್ಮಿಕ ಲೋಕವನ್ನು ಸೇರಿದವನಿಗೆ ಮಾತ್ರ ಪುನರ್ಜನ್ಮ ಅನ್ನುವುದು ಇಲ್ಲ ಅಂತ ಇಲ್ಲಿ ಅನ್ನೋದನ್ನು ವಿವರಿಸಲಾಗಿದೆ. ಆದರೆ ಕೆಲವರು ಇದರಿಂದ ಆಕರ್ಷಿತರಾಗುತ್ತಾರೆ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪರತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌನ ವಿಧೀಯತೆ. ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ತಭ್ರಮಣೆಯಾದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪವು ಇರುವುದಿಲ್ಲ. ಯಾಕೆಂದ್ರೆ ಅತಿಯಾದ ಒಂದು ವಿಷಯಾಸಕ್ತಿಗಳಲ್ಲಿ ಅವರು ತೊಡಗಿರುತ್ತಾರೆ. ಭೌತಿಕ ವಿಷಯಾಸಕ್ತಿಗಳಲ್ಲಿ ಅವರು ತಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ತಾವು ಹೇಗೆ ಸಂತೋಷದಿಂದ ಇರಬಹುದು, ತಾವು ಹೇಗೆ ಭೋಗಿಸಬಹುದು ಅಂತೇಳಿ. ಭಗವಂತನ ಬಗ್ಗೆ ಅವರು ಸಂಪರ್ಕದಲ್ಲಿ ಇರುವುದಿಲ್ಲ ಭಗವಂತನೊಂದಿಗೆ, ಮತ್ತೆ ಆ ದೃಢ ಸಂಕಲ್ಪ ಕೂಡ ಅವರಲ್ಲಿ ಇರುವುದಿಲ್ಲ ಅನ್ನೋದನ್ನ ನಾವು ತಿಳ್ಕೋಬಹುದು. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ವೇದಗಳು ಬಹುಮಟ್ಟಿಗೆ ತ್ರೈಗುಣ್ಯದ ವಿಷಯವನ್ನು ಹೇಳುತ್ತವೆ. ಅರ್ಜುನ, ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು, ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿರು, ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗು, ಆತ್ಮನಲ್ಲಿ ನಿಷ್ಠನಾಗು, ಆತ್ಮದಲ್ಲಿ ಅನ್ನೋದನ್ನ ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾ ಇರುವಂತಹ ಬೋಧನೆ. ಎಲ್ಲ ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತ್ರಿಗುಣಗಳ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳು ಸೇರಿವೆ. ಇವು ಫಲವನ್ನು ಭೋಗಿಸುವ ಉದ್ದೇಶದಿಂದ ಮಾಡಲಾಗುತ್ತೆ. ಇವು ಐಹಿಕ ಪ್ರಪಂಚದಲ್ಲಿ ಬಂಧನವನ್ನ ಉಂಟು ಮಾಡುತ್ತೆ. ವೇದಗಳು ಬಹುಮಟ್ಟಿಗೆ ಫಲಾಕಾಂಕ್ಷಿ ಕರ್ಮಗಳನ್ನು ಕುರಿತು ಹೇಳುತ್ತವೆ. ಇದರ ಉದ್ದೇಶವು ಜನಸಾಮಾನ್ಯರನ್ನು ಇಂದ್ರಿಯ ಕ್ಷೇತ್ರದಿಂದ ಕ್ರಮಕ್ರಮವಾಗಿ ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ಯುವುದು. ಶ್ರೀಕೃಷ್ಣನ ಶಿಷ್ಯನು ಸ್ನೇಹಿತನೂ ಆದ ಅರ್ಜುನನಿಗೆ ವೇದಾಂತದ ಆಧ್ಯಾತ್ಮಿಕ ಸ್ಥಿತಿಗೆ ಏರುವಂತೆ ಇಲ್ಲಿ ಉಪದೇಶಿಸಲಾಗ್ತಾ ಇದೆ. ಈ ಸಿದ್ಧಾಂತದ ಪ್ರಾರಂಭದಲ್ಲಿ ಬ್ರಹ್ಮ ಜಿಜ್ಞಾಸೆ ಅಥವಾ ಪರಮ ಅಲೌಕಿಕತೆಯನ್ನು ಕುರಿತು ಪ್ರಶ್ನೆಗಳಿವೆ. ಐಹಿಕ ಜಗತ್ತಿನ ಎಲ್ಲಾ ಜೀವಿಗಳು ಅಸ್ತಿತ್ವಕ್ಕಾಗಿ ಬಹಳ ಶ್ರಮ ಪಡುತ್ತವೆ. ಐಹಿಕ ಜಗತ್ತನ್ನು ಸೃಷ್ಟಿಸಿದ ಮೇಲೆ ಭಗವಂತನು ಜೀವಿಗಳಿಗೆ ಐಹಿಕ ಬಂಧನದಿಂದ ಬಿಡಿಸಿಕೊಳ್ಳುವುದು ಹೇಗೆ ಎಂದು ಮಾರ್ಗದರ್ಶನ ಮಾಡುವ ವೈದಿಕ ಜ್ಞಾನವನ್ನ ನೀಡಿದ. ಹೇಗೆ ಭಗವಂತ ಇಲ್ಲಿರುವಂತಹ ಜೀವಿಗಳಿಗೆ ಗಾಳಿ, ನೀರು, ಬೆಳಕು, ಆಹಾರ ಎಲ್ಲವನ್ನ ಪೂರೈಸುತ್ತಾರೋ ಅದೇ ತರ ಜ್ಞಾನವನ್ನು ಕೂಡ ಅವರು ಪೂರೈಸುತ್ತಾರೆ. ಕರ್ಮಕಾಂಡ ಅಧ್ಯಾಯವು ಎಂದರೆ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳು ಮುಗಿದಾಗ ಉಪನಿಷತ್ತುಗಳ ರೂಪದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಭಗವದ್ಗೀತೆಯು 5ನೇ ವೇದವಾದ ಮಹಾಭಾರತದ ಭಾಗವಾದಂತೆ ಉಪನಿಷತ್ತುಗಳು ಬೇರೆ ವೇದಗಳ ಭಾಗಗಳು. ಉಪನಿಷತ್ತುಗಳು ಅಲೌಕಿಕ ಬದುಕಿನ ಪ್ರಾರಂಭವನ್ನು ಸೂಚಿಸುತ್ತವೆ. ಐಹಿಕ ದೇಹವು ಇರುವಷ್ಟು ಕಾಲವು ಐಹಿಕ ಗುಣಗಳ ಕ್ರಿಯೆಗಳು ಪ್ರತಿಕ್ರಿಯೆಗಳು ಇದ್ದೇ ಇರುತ್ತವೆ. ಸುಖ ದುಃಖ, ತಂಪು ಉಷ್ಣ ಇಂತಹ ದ್ವಂದ್ವಗಳು ಎದುರಾದಾಗ ಮನುಷ್ಯನು ಸಹನೆಯನ್ನು ಕಲಿತುಕೊಳ್ಳಬೇಕು. ಇಂತಹ ದ್ವಂದ್ವಗಳನ್ನು ಸಹಿಸಿಕೊಂಡು ಲಾಭ ನಷ್ಟಗಳ ವಿಷಯಗಳಲ್ಲಿ ಆತಂಕದಿಂದ ಮುಕ್ತನಾಗಬೇಕು ಅನ್ನೋದನ್ನ ಇಲ್ಲಿ ವಿವರಿಸಲಾಗಿದೆ. ಯಾವನಾರ್ಥ ಉದಾಪಾನೇ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದ.

ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯವು ಮಾಡಬಲ್ಲದು. ಹಾಗೆಯೇ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲಾ ಪ್ರಯೋಜನವೂ ಆಗುತ್ತದೆ. ವೈದಿಕ ಸಾಹಿತ್ಯದ ಕರ್ಮಕಾಂಡ ಭಾಗದಲ್ಲಿ ಪ್ರಸ್ತಾಪಿಸಿರುವ ಎಲ್ಲಾ ವಿಧಿಗಳ ಮತ್ತು ಯಾಗಗಳ ಉದ್ದೇಶವು ಕ್ರಮೇಣ ಆತ್ಮ ಸಾಕ್ಷಾತ್ಕಾರವನ್ನು ಗಳಿಸುವಂತೆ ಪ್ರೋತ್ಸಾಹಿಸುವುದು ಆಗಿದೆ. ಸೊ ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು? ನಾನು ಆತ್ಮ, ಪರಮಾತ್ಮನ ಅಂಶ ಅಂತ ತಿಳಿದುಕೊಂಡು ಪರಮಾತ್ಮನ ಜೊತೆ ನಾವು ಕನೆಕ್ಟ್ ಆಗಬೇಕು, ಸಂಪರ್ಕದಿಂದ ಇರಬೇಕು. ಹೇಗೆ ನಾವು ಭಗವಂತನ ಜೊತೆ ಸಂಪರ್ಕದಿಂದ ಇರಬಹುದು? ಹೀಗೆ ಹೇಳಲಾಗಿದೆ, ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದರ ಮೂಲಕ ನಾವು ಭಗವಂತನೊಂದಿಗೆ ಸಂಪರ್ಕದಲ್ಲಿ ಇರಬಹುದು. ಈ ಕಲಿಯುಗದಲ್ಲಿ ಜನತೆ ಅಂತಹ ಬುದ್ಧಿವಂತರಲ್ಲ, ಅವರಿಗೆ ವೇದಾಂತ ದರ್ಶನವನ್ನು ಅರ್ಥ ಮಾಡಿಕೊಳ್ಳಲು ಸಾಕಷ್ಟು ವಿದ್ಯೆಯೂ ಇಲ್ಲ. ಅಪರಾಧವೆಸಗದೆ ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಮಾಡುವುದರಿಂದ ವೇದಾಂತದ ಅತಿಶ್ರೇಷ್ಠ ಗುರಿಯನ್ನು ಸಾಧಿಸಿದಂತಾಗುತ್ತದೆ. ವೇದಾಂತವು ವೈದಿಕ ಜ್ಞಾನದ ಶಿಖರ. ವೇದಾಂತದ ಕರ್ತೃ ಮತ್ತು ಜ್ಞಾನಿ ಶ್ರೀಕೃಷ್ಣ. ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ಆನಂದವನ್ನು ಅನುಭವಿಸುವ ಮಹಾತ್ಮನು ಅತ್ಯುತ್ತಮ ವೇದಾಂತಿ. ವೈದಿಕ ಅನುಭವದ ಪರಮ ಗುರಿ ಇದೇನೆ. ಶ್ರೀಮದ್ ಭಾಗವತಮಲ್ಲಿ ಹೀಗೆ ಹೇಳಲಾಗಿದೆ, ಅಹೋ ಬತಾಶ್ವ

0: ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯನ್ನ ಮಾಡುವವನು, ಅವನು ಎಂಥದೇ ಒಂದು ಹೀನ ಒಂದು ಇದರಲ್ಲಿ ಅವನು ಹುಟ್ಟಿದ್ರೆ ಕೂಡ, ಯಾವುದೇ ಕುಲದಲ್ಲಿ ಹುಟ್ಟಿದ್ರೂ ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಸ್ಥಿತಿಯಲ್ಲಿ ಅವನು ಇರುತ್ತಾನೆ. ಇಂತಹ ಮನುಷ್ಯನು ಎಲ್ಲ ರೀತಿಯ ತಪಸ್ಸುಗಳನ್ನ ಮಾಡಿದ ಹಾಗೆ ಎಲ್ಲ ಪವಿತ್ರ ಯಾತ್ರಾ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ವೈದಿಕ ಸಾಹಿತ್ಯವನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡಿದ ಹಾಗೆ, ಇಂತಹ ಮನುಷ್ಯನನ್ನು ಆರ್ಯ ಕುಲದಲ್ಲಿ ಅತಿ ಶ್ರೇಷ್ಠನೆಂದು ಪರಿಗಣಿಸಲಾಗುತ್ತದೆ. ಸೊ ಯಾರೇ ಆಗ್ಲಿ ಭಗವಂತನ ನಾಮ ಜಪವನ್ನ ಜಪಿಸಿದ್ರೆ ಅವನು ಶ್ರೇಷ್ಠನಾಗುತ್ತಾನೆ. ಕಲಿಯುಗದ ಯುಗಧರ್ಮ ಭಗವಂತನ ನಾಮವನ್ನ, ಪವಿತ್ರ ನಾಮವನ್ನ ಜಪಿಸುವುದೇ ಆಗಿದೆ. ಆದುದರಿಂದ ಯಾರೇ ಆಗ್ಲಿ ವಿಧಿಗಳಿಗೆ ಅಂಟಿಕೊಳ್ಳದೆ ವೇದಗಳ ಗುರಿಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತನಾಗಿರಬೇಕು. ಇನ್ನು ಉತ್ತಮ ಗುಣದ ಇಂದ್ರಿಯ ಭೋಗಕ್ಕಾಗಿಯೇ ಸ್ವರ್ಗಲೋಕಗಳಿಗೆ ಏರುವ ಬಯಕೆಗಳನ್ನು ಇಟ್ಟುಕೊಳ್ಳಬಾರದು. ಈಗಿನ ಕಾಲದಲ್ಲಿ ಸಾಮಾನ್ಯ ಮನುಷ್ಯನಾದವನಿಗೆ ವೇದಗಳಲ್ಲಿ ಹೇಳಿರುವ ಎಲ್ಲಾ ವಿಧಿಗಳನ್ನು, ನಿಯಮಗಳನ್ನು ಪಾಲಿಸಲು ಸಾಧ್ಯವಿಲ್ಲ. ಎಲ್ಲಾ ವೇದಾಂತವನ್ನು, ಉಪನಿಷತ್ತುಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದು ಸಾಧ್ಯವಿಲ್ಲ. ವೇದಗಳ ಉದ್ದೇಶಗಳನ್ನು ಕಾರ್ಯಗತ ಮಾಡಲು ವಿಶೇಷ ಸಮಯ, ಚೈತನ್ಯ, ಜ್ಞಾನ ಮತ್ತು ಸಂಪನ್ಮೂಲಗಳು ಅವಶ್ಯವಾಗುತ್ತವೆ. ಈ ಯುಗದಲ್ಲಿ ಇವು ದೊರಕುವುದಿಲ್ಲ. ಎಲ್ಲ ಪತಿತ ಆತ್ಮಗಳ ಉದ್ಧಾರಕರು ಚೈತನ್ಯ ಮಹಾಪ್ರಭುಗಳು ಹೇಳುವಂತೆ ಭಗವಂತನ ಪವಿತ್ರ ಹೆಸರನ್ನು ಸಂಕೀರ್ತನೆ ಮಾಡುವುದರಿಂದ ವೈದಿಕ ಸಂಸ್ಕೃತಿಯ ಅತ್ಯುತ್ತಮ ಗುರಿಯನ್ನ ಸಾಧಿಸಬಹುದು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮಾತೇ ಸಂಗೋಸ್ತ್ವ ಕರ್ಮಣಿ. ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಅಧಿಕಾರ, ಆದರೆ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಸೊ ಅದಾದ್ಮೇಲೆ ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಕರ್ಮದ ಫಲವನ್ನು ತ್ಯಜಿಸಬೇಕು ಅನ್ನೋದನ್ನ ಹೇಳುತ್ತಾರೆ. ಸೊ ಈಗ ಇಲ್ಲಿ ಮೂರು ವಿಚಾರಗಳಿವೆ: ನಿಯೋಜಿತವಾದ ಕರ್ತವ್ಯಗಳು, ಮನ ಬಂದಂತೆ ಮಾಡುವ ಕೆಲಸ ಮತ್ತು ಕರ್ಮ ಮಾಡದೇ ಇರುವುದು. ಮನುಷ್ಯನು ಪಡೆದುಕೊಂಡ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ವಿಧಿಸಿದ ಕಾರ್ಯಗಳು ನಿಯೋಜಿತ ಕರ್ತವ್ಯಗಳು. ಮನಸ್ವಿ ನಡತೆಯ ಕೆಲಸವೆಂದರೆ ಪ್ರಮಾಣಾಧಿಕಾರದ ಒಪ್ಪಿಗೆ ಇಲ್ಲದ ಕೆಲಸ. ಕರ್ಮ ಮಾಡದೇ ಇರುವುದೆಂದರೆ ನಿಯೋಜಿತ ಕರ್ತವ್ಯಗಳನ್ನು ಮಾಡದೇ ಇರುವುದು. ಅರ್ಜುನನು ಕರ್ಮವನ್ನು ಬಿಟ್ಟು ಬಿಡಬಾರದು, ಆದರೆ ತನ್ನ ನಿಯೋಜಿತ ಕರ್ತವ್ಯವನ್ನು ಫಲದ ಆಸೆಯಿಲ್ಲದೆ ಮಾಡಬೇಕೆಂದು ಇಲ್ಲಿ ಶ್ರೀಕೃಷ್ಣ ಬೋಧಿಸುತ್ತಾರೆ. ತನ್ನ ಕರ್ಮದ ಫಲಕ್ಕಾಗಿ ಆಸೆ ಪಡುವವನು ತನ್ನ ಕರ್ಮದ ಕಾರಣನೂ ಆಗುತ್ತಾನೆ. ಆದುದರಿಂದ ಅಂತಹ ಕರ್ಮದ ಫಲದಿಂದ ಸಂತೋಷ ಅಥವಾ ದುಃಖಕ್ಕೆ ಗುರಿಯಾಗುತ್ತಾನೆ ಅವನು. ನಿಯೋಜಿತ ಕರ್ತವ್ಯಗಳನ್ನು ಮೂರು ವರ್ಗಗಳಾಗಿ ಅದನ್ನು ವಿಂಗಡಿಸಬಹುದು: ದೈನಂದಿನ ಕೆಲಸ, ತುರ್ತು ಕೆಲಸ ಮತ್ತು ಬಯಸಿದ ಚಟುವಟಿಕೆಗಳು. ಶಾಸ್ತ್ರಗಳ ಆದೇಶಕ್ಕನುಗುಣವಾಗಿ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯವನ್ನು ಮಾಡಿದ ದೈನಂದಿನ ಕೆಲಸವು ಸತ್ವಗುಣದಿಂದ ಮಾಡಿದ ಕರ್ತವ್ಯವಾಗುತ್ತದೆ, ಕರ್ಮವಾಗುತ್ತದೆ. ಫಲವನ್ನು ಅಪೇಕ್ಷಿಸಿ ಮಾಡುವ ಕೆಲಸ ಬಂಧನಕ್ಕೆ ಕಾರಣವಾಗುತ್ತದೆ, ಆದುದರಿಂದ ಇಂತಹ ಕೆಲಸವು ಶುಭಕರವಲ್ಲ. ನಿಯೋಜಿತ ಕರ್ತವ್ಯಗಳ ಮಟ್ಟಿಗೆ ಪ್ರತಿಯೊಬ್ಬನಿಗೂ ಅಧಿಕಾರ ಉಂಟು, ಆದರೆ ಇದು ಫಲದ ಆಸೆ ಇಲ್ಲದ ಕರ್ಮವಾಗಬೇಕು. ಇಂತಹ ನಿರ್ಲಿಪ್ತ ನಿಯೋಜಿತ ಕರ್ತವ್ಯಗಳು ನಿಸ್ಸಂಶಯವಾಗಿ ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯುತ್ತವೆ. ಆದ್ದರಿಂದ ಫಲದ ಅಪೇಕ್ಷೆ ಇಲ್ಲದೆ ಅರ್ಜುನನು ಕರ್ತವ್ಯ ದೃಷ್ಟಿಯಿಂದ ಯುದ್ಧ ಮಾಡಬೇಕೆಂಬುದು ಶ್ರೀಕೃಷ್ಣನ ಉಪದೇಶ. ಅವನು ಯುದ್ಧ ಮಾಡದೇ ಇರುವುದೇ ವ್ಯಾಮೋಹದ ಇನ್ನೊಂದು ಮುಖ. ಇಂತಹ ಮೋಹದಿಂದ ಮುಕ್ತಿಯು ಲಭ್ಯವಾಗುವುದಿಲ್ಲ, ಧನಾತ್ಮಕವಾಗಲಿ ಋಣಾತ್ಮಕವಾಗಲಿ. ಯಾವುದೇ ಬಗೆಯ ಮೋಹವು ಬಂಧನಕ್ಕೆ ಕಾರಣ. ಕರ್ಮ ಮಾಡದೇ ಇರುವುದು ಪಾಪಕರ. ಆದುದರಿಂದ ಅರ್ಜುನನ ಮುಂದಿರುವ ಮುಕ್ತಿಯ ಒಂದೇ ಶುಭಕರ ಮಾರ್ಗವೆಂದರೆ ತನ್ನ ಕರ್ತವ್ಯವೆಂದು ಯುದ್ಧವನ್ನ ಮಾಡುವುದು.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ತೆ.

ಜನಪದ ಸಿರಿ 12:30 1 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00. ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ 2:00 to 2:15. ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00. ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30. ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ. ಸಂಧ್ಯಾ ಸಮಯ 5:00 to 7:35. ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45. ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00. ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15. ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00. ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ

0: चुनौती यूएई ईरान आमने सामने, राजस्थान पत्रिका की खबर है। पत्र लिखता है आर्थिक और वित्तीय मामलों पर भी जोर, कृषि बीज और ऊर्जा पर साझेदारी को लेकर विशेष बातचीत होने की संभावना। देश भर में इमारतों की जांच पर विचार कर रहा शीर्ष कोर्ट, दिल्ली में 17 संपत्तियों पर चला बुलडोजर, अमर उजाला की खबर है। हिंदुस्तान ने श्रीनगर की शांत डल झील पर 4 दिवसीय फिल्म फेस्टिवल के आगाज होने का समाचार दिया है। पत्र लिखता है कश्मीर की डल झील पर शिकारी, ठहरी शाम और सिनेमा का जादू।
1: धन्यवाद मुकेश। और अंत में मुख्य समाचार एक बार फिर। प्रधानमंत्री ने कहा, भारत की फिनटेक सफलता की कहानी में निर्विवाद रूप से यूपीआई का महत्वपूर्ण योगदान। रक्षा मंत्री राजनाथ सिंह ने श्रीलंका में भारतीय समुदाय को दोनों देशों के बीच महत्वपूर्ण सेतु बताया। अमेरिका ने अपने युद्धपोत पर हमले के बाद फारस की खाड़ी में ईरान के 5 तेल टैंकर नष्ट किए। कनाडा ने 600 से अधिक अमरीकी वस्तुओं पर 50% तक जवाबी शुल्क लगाया। और टेनिस में आरना सबालेंका और फ्रांसिस टियाफो यूएस ओपन के सेमीफाइनल में पहुंचे। इसके साथ ही समाचार प्रभात का ये अंक समाप्त हुआ। नमस्कार।
2: आप ट्यून है और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणु धोनी 90.4 FM के LE कनसु।
3: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
4: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
3: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
4: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
3: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
5: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣಾವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 ಪಿಸಿಎಂಬಿ, ಕೆಸಿಇಟಿ ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ.

0: ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಇಂದಿನ ವಿಷಯ ತಜ್ಞರು ಡಾಕ್ಟರ್ ಮಹಾಂತೇಶ್ ರಾಮಣ್ಣನವರ್.
1: ಅಂಗಾಂಗ ದಾನದ ಮಹತ್ವ ಹೇಳಬೇಕಂತಂದ್ರೆ, ನಮ್ಮ ಭಾರತ ದೇಶದಲ್ಲಿ ನೀವು ಕೇಳಿರ್ಬೋದು, ರೋಡ್ ಆಕ್ಸಿಡೆಂಟ್ ಆಗಿ ಡೆತ್ ಆಗ್ತಾವ, ಅಥವಾ ಒಂದು ಯಾವುದೋ ಒಂದು ಕೆಲಸ ಮಾಡುವಾಗ ಬಿಲ್ಡಿಂಗ್ ಮ್ಯಾಗಿನ ಬಿದ್ದು ಸಾಯ್ತಾರ. ಈ ರೀತಿ ಬೇರೆ ಬೇರೆ ರೀತಿಯಿಂದ ಒಂದು ಸಾವು ಪ್ರಕರಣ ಕೇಳಿದಾಗ ಇದು ಒಂದಾದರೆ, ನಮಗೆ ನಮ್ಮ ಭಾರತ ದೇಶದಾಗ ಅಂಗಾಂಗ ಸಿಗದೆ ಏನಪ್ಪ ಅಂದ್ರೆ ಮರಣ ಹೊಂದುವಂಥ ವ್ಯಕ್ತಿಗಳು ಭಾಳ ಇದ್ದಾರೆ. ಇದು ಒಂದು ಕಾರಣ. ಈಗ ಆಕ್ಸಿಡೆಂಟ್ ಆಗಿ ಸತ್ತಾರ ಅಂತಂದರೆ ಆಕ್ಸಿಡೆಂಟ್ ಆದರೆ ಅಂದರೆ, ಇಲ್ಲಿ ನಮಗೇನಾಗಿದೆ ಅಂದರೆ ಈ ಒಂದು ಕೊರತೆ ಅಂದ್ರೆ ಏನು, ಅಂಗಾಂಗ ದಾನ ಸಿಗಲಿಲ್ಲ ಅಂಥೇಳಿ ಒಂದು ಆ ಸಾಯುವಂಥ ಜನಗಳ ಸಂಖ್ಯೆ ನೋಡಿದರೆ ಬಹಳ ಇದೆ ಅಂತ ಹೇಳಕ್ ಬಯಸ್ತೇನೆ. ಮೊದಲೇದಾಗಿ ಈ ಅಂಗಾಂಗ ದಾನಕ್ಕೆ ಇದಕ್ಕೆ ಜಾತಿ, ಲಿಂಗ, ಧರ್ಮ ಯಾವುದೂ ಸಂಬಂಧ ಇಲ್ಲ, ವಯಸ್ಸು ಕೂಡ ಸಂಬಂಧ ಇಲ್ಲ. ಯಾಕಂತಂದ್ರೆ ಈ ಒಂದು ಸಂದರ್ಭಕ್ಕೆ ಯಾರ್ಯಾರು ಮಾಡಬೇಕಂತ ಪ್ರಶ್ನೆ ಬಂದಾಗ ಎಲ್ಲರೂ ನಮ್ಮ ಭಾರತ ದೇಶದಾಗ ಎಲ್ಲರೂ ಮಾಡಲಿಕ್ಕೆ ಬರ್ತದೆ. ಆದ್ರೆ ಯಾಕೆ ಬೇರೆ ಬೇರೆ ಅಡೆತಡೆಗಳು ಇದಾವೆ, ಬಟ್ ನಮ್ಮ ಭಾರತ ದೇಶದಾಗ ಈಗೇನಾಗಿದೆ ಅಂದ್ರೆ, ನೀವು ಪಾಶ್ಚಾತ್ಯ ದೇಶಕ್ಕೆ ಕಂಪೇರ್ ಮಾಡಿದ್ರೆ, ಒಂದು ನೀವು ತುಲನಾತ್ಮಕವಾಗಿ ನೋಡಿದ್ರೆ, ಅಲ್ಲಿ ಎಲ್ಲರೂ ಆರ್ಗನ್ ಡೋನರ್, ಎಲ್ಲರೂ ಆರ್ಗನ್ ಡೋನರ್. ಯಾಕಂದ್ರೆ ಅವರ ಒಂದು ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಮ್ಯಾಗ ಕೂಡ ಬರೀತಾರೆ ನಾನು ಅಂಗಾಂಗ ದಾನ ಅಂತ. ಇನ್ನು ಯಾರು ಅಂದ್ರೆ, ಯಾರಾದರೂ ಕೂಡ ಏನಂತಂದ್ರೆ 18 ವರ್ಷ ಮೇಲ್ಪಟ್ಟಂತ ನಾವು ಹೆಂಗ ದೇಹದಾನಕ್ಕೆ ಹೇಳ್ತೇವಲ್ಲ, ಹಂಗ ಅಂಗಾಂಗ ದಾನಕ್ಕೆ ಒಂದು ಏಜ್ ಲಿಮಿಟ್ ಇಲ್ಲ. ಆಯಾ ಏಜ್ಗೆ ಅಂದ್ರೆ ಜಾತಿ, ಧರ್ಮ, ಲಿಂಗ, ವಯ ಭೇದವಿಲ್ಲದೆ ಎಲ್ಲಾದ್ರೂ ಯಾರಾದರೂ ಮಾಡಬಹುದು. ಈಗ ನೀವು ರೋಗದ ಬಗ್ಗೆ ಕೇಳಿದ್ರಂತಂದ್ರೆ, ಈಗ ಯೂಶುವಲ್ ಏನಾಕತಿ ಅಂದ್ರೆ, ಈ ನಮ್ಮ ಅಂಗಾಂಗ ದಾನದೊಳಗ ವಿಶೇಷವಾಗಿ ಈ ಒಂದು ಬ್ರೈನ್ ಡೆತ್ ಅಂತೆ ನಾವು, ಇದು ನಾರ್ಮಲ್ ಡೆತ್ ಒಳಗೆ ಏನಾಕತಿ ಅಂತಂದ್ರೆ, ನ್ಯಾಚುರಲ್ ಡೆತ್ ಒಳಗೆ ಏನಾಕತಿ, ಹಾರ್ಟ್ ಸ್ಟಾಪ್ ಆಗಿ ಡೆತ್ ಆಗ್ತದೆ. ಬಟ್ ಅಂಗಾಂಗ ದಾನೊಳಗೆ ಏನಾಕತಿ, ಅದು ಬ್ರೈನ್ ಡೆತ್ ಆಗಿ ತಗೋತಾರೆ. ರೋಗಗಳಂತ ನೀವು ಕೇಳಿದಾಗ, ಆಕ್ಚುಲಿ ಈ ಬೇರೆ ಬೇರೆ ಒಂದು ಕಾಯಿಲೆ ಇರ್ತಾವೆ, ಹರಡುವಂಥ ಕಾಯಿಲೆ, ಅಂಥ ಸಂಭವದಲ್ಲಿ ಒಂದು HIV ಆಗಲಿ ಅಥವಾ HBSAG ಬಿಳಿ ಕಾಮನೆ ಆಗಲಿ, ಹೀಗೆ ಆ ಅಂಗಾಂಗ ತೆಗೆದು ಇನ್ನೊಬ್ಬರಿಗೆ ಹಾಕಿದಾಗ ಆ ಅಂಗಾಂಗಗಳಿಂದ ಆ ರೋಗ ಬರ್ತೈತೆ ಅಂದಾಗ ಅಂಥವ್ರನ್ನ, ಇಂಥ ರೋಗಗಳಿದ್ದಾಗ ಅವನ್ನ ಅವಾಯ್ಡ್ ಮಾಡ್ತೀವಿ. ನ್ಯಾಚುರಲ್ ಡೆತ್ ಆಗಿ ಅಂದ್ರೆ ಏನು, ಸಹಜ ಸಾವದಿಂದ ಇವೆರಡು ರೋಗ ಬಿಟ್ಟು ಬೇರೆ ಒಂದು ಕಾರಣ ಇದ್ದ ಬೇರೆ ಕಾರಣದಿಂದ ಯಾರಾದ್ರು ಡೆತ್ ಆಗಿದ್ರೆ ಅವೆಲ್ಲರೂ ಕೂಡ ಅಂಗಾಂಗ ದಾನ ಮಾಡ್ಲಿಕ್ಕೆ ಬರ್ತದೆ ಸರ್. ಈ ಅಂಗಾಂಗ ದಾನದ ಮಹತ್ವ ಹೇಳಲಿಕ್ಕೆ ಬಯಸಂತಂದ್ರೆ, ನೋಡಪ್ಪ ನಾನು ಜೀವ ಉಳಿಸ್ಬೇಕಂತಂದ್ರೆ, ಜೀವ ಉಳಿಸ್ಬೇಕಂದ್ರೆ ನಾ ಡಾಕ್ಟರ್ ಆಗ್ಬೇಕಂತಿರ್ತಾರೆ. ಎಷ್ಟೋ ಜನ ನೋಡಿದಾರೆ ನೀವು, ಏ ನಾ ಡಾಕ್ಟರ್ ಆಗ್ತೇನೆ ಸಣ್ಣಂತಿದ್ದಾಗ ಕೇಳಿದಾಗ ಕೇಳ್ತಾರೆ, ಏ ನಾ ಏನ್ ಹಾಕೊಂಡು ಡಾಕ್ಟರ್ ಆಗ್ತೀನಿ ಅಥವಾ ನಾ ಬೇರೆ ಒಂದು ಏನೋ ಹೇಳ್ತಾರೆ. ಡಾಕ್ಟರ್ ಆಗ್ಬೇಕಂತ ಎಷ್ಟೋ ಸಲ ಹೇಳ್ತಾರೆ ಮತ್ತೆ ಅದನ್ನ ಮಾಡಕ್ಕ ಹೋಗ್ತಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅವರು ಡಾಕ್ಟರ್ ಆಗಕ್ಕೆ ಆಗಿರಲಿಲ್ಲ, ಅವರು ಕೂಡ ಡಾಕ್ಟರ್ ಆಗ್ತಾರೆ. ಹೆಂಗಂದ್ರೆ ಅವರು ಮರಣಾನಂತರ ಅಂಗಾಂಗ ದಾನ ಮಾಡೋದ್ರಿಂದ ಜೀವನ ಉಳಿಸ್ತಾರೆ ಅಲ್ಲಿ. ಸೊ ಎಷ್ಟು ಜೀವನ ಉಳಿಸ್ತಾರೆ, ಒಂದಲ್ಲ ಎರಡಲ್ಲ 6ಕ್ಕಿಂತ ಹೆಚ್ಚು ಜೀವನ ಉಳಿಸ್ತಾರೆ. ಹಿಂಗಾಗಿ ಡಾಕ್ಟರ್ ಆಗಿಲ್ಲ ಅಂತ ಅಥವಾ ವೈದ್ಯನ ಆಗಿಲ್ಲ ಅಂತ ಕೊರತೆ ಬೇಡ. ನೀವು ಮರಣಾನಂತರ ಅಂಗಾಂಗ ದಾನ ಮಾಡೋದ್ರಿಂದ ನೀವು ಏನಪ್ಪ ಒಬ್ಬ ವೈದ್ಯ ಏನು ಕರ್ತವ್ಯ ಇತ್ತಲ್ಲ ಅದನ್ನ ನೀವು ಮಾಡ್ಬೋದು ಅಂತ ಹೇಳಕ್ ಬಯಸ್ತೀವಿ. ಮೊದಲೇದಾಗಿ ಈ ಅಂಗಾಂಗ ದಾನದಲ್ಲಿ 2 ಟೈಪ್ ಇದಾವೆ. ಒಂದು ನಾವು ಲೈವ್ ಡೋನರ್ಸ್ ಅಂತೆ ಬದುಕಿದಾಗ ಕೊಡುವಂತ ದಾನಗಳು, ಇನ್ನೊಂದು ಮರಣಾನಂತರ ಕೊಡುವಂತ ದಾನಗಳು, ಅದು ನಾವು ಕೆಡವರಿಕ್ ಡೊನೇಷನ್ ಅಂತೇವೆ. ಈ ಲೈವ್ ನಾವು ಬದುಕಿದಾಗ ಕೊಡುವಂತ ನಾವು ಏನ್ ದಾನ ಮಾಡ್ತೀವಲ್ರಿ, ಅದಕ್ಕೇನು ಕಾನೂನು ಹೇಳ್ತೈತೆ ಅಂತಂದ್ರೆ, ಒಂದ್ ವೇಳೆ ಮನೆಯಲ್ಲಿ ಯಾರಿಗಾರ ಕಿಡ್ನಿ ಫೇಲ್ ಆಗಿದೆ, ಕಿಡ್ನಿ ಬೇಕಾಗಿತ್ತಂದ್ರೆ ಅಥವಾ ಲಿವರ್ ಬೇಕಾಗಿತ್ತಂದ್ರೆ, ಇವಕ್ಕೇನಿದೆ ಅಂದ್ರೆ ಕಾನೂನಾತ್ಮಕವಾಗಿ ಲೈವ್ ಡೋನರ್ ಅಲ್ಲಿ ಫ್ಯಾಮಿಲಿ ಟ್ರೀ ಒಳಗೆ ಕೊಡ್ಬೇಕಂತಿದೆ. ಒಂದ್ ಎಕ್ಸಾಂಪಲ್, ಈಗ ನನಗ ಕಿಡ್ನಿ ಫೇಲ್ಯೂರ್ ಆಗೈತಂದ್ರೆ ನನಗೆ ಬೇರೆದವ್ರು ಯಾರು ಕೊಡ್ಲಿಕ್ಕೆ ಬರೋದಿಲ್ಲ, ನನಗೆ ನನ್ನ ಮಡದಿ ಆಗಲಿ, ನನ್ನ ಹೆಂಡತಿ ಆಗಲಿ, ತಾಯಿ ಆಗಲಿ, ನನ್ನ ಮಕ್ಕಳಾಗಲಿ ಕೊಡ್ಬೋದು. ಇದು ಏನಪ್ಪ ಅಂದ್ರೆ ನಾವು ಬದುಕಿದ್ದಾಗ ಕೊಡುವಂತದ್ದು ಕಾನೂನಾತ್ಮಕವಾಗಿ ಇದು ಬಂದಿದೆ. ಅದೇ ಈಗ ನನಗೆ ನಾನು ತಗೋಬೇಕಂತಂದ್ರೆ ಲೈವ್ ಡೋನರ್ ಬೇರೆದವ್ರ ಕಡೆ ತಗೋಬರಲ್ಲ, ಕೆಡವರಿಗೆ ಡೊನೇಷನ್ ಅಂದ್ರೆ ಬ್ರೈನ್ ಡೆಡ್ ಆಗಿ ಯಾರು ಡೆತ್ ಆಗಿ ತೀರ್ಕೊಂಡಿರ್ತಾರಲ್ಲ ಅಂಥವ್ರಲ್ಲಿ ಅವರು ಅಂಗಾಂಗ ದಾನಿಗಳ ಅವ್ರು ಏನಾರು ಬರ್ಕೊಟ್ಟಾಗ ಅವ್ರು ಅಂಗಾಂಗ ತಗೊಂಡು ನಾ ಹಾಕೋಬಹುದು. ಹೊರತು ನನಗೇನಾರ ಕಿಡ್ನಿನ ಬದುಕಿದ್ದಾಗ ಬೇಕಂದ್ರೆ ನನ್ನ ಬದುಕಿದ್ದಾಗ ನನ್ನ ಮನೆಯವ್ರ ಕಡೆಯಿಂದ ತೆಗೆದುಕೊಳ್ಬೇಕು, ಹೊರತು ಹೊರಗಡೆ ಜೀವಂತಿದ್ದ ವ್ಯಕ್ತಿಯಿಂದ ಬೇರೆ ನನ್ನ ಫ್ಯಾಮಿಲಿ ಟ್ರಿಬಿಟ್ ಬೇರೆ ಕಡೆಯಿಂದ ತೆಗೆದುಕೊಳ್ಳಕ್ ಬರುದಿಲ್ಲ.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮ. ರಾಷ್ಟ್ರೀಯ ಪೌಷ್ಟಿಕಾಂಶ ಮಾಸ, ನ್ಯಾಷನಲ್ ನ್ಯೂಟ್ರಿಷನ್ ಮಂತ್, ಈ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೆದ್, ಸಹಾಯಕ ಪ್ರಾಧ್ಯಾಪಕರು, ಪೌಷ್ಟಿಕಾಂಶ ಮತ್ತು ಆಹಾರ ಪದ್ಧತಿ ವಿಭಾಗ, ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಕಾಹೇರ್, ಬೆಳಗಾವಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಈಗ ರಾಷ್ಟ್ರೀಯ ಒಂದು ಪೌಷ್ಟಿಕಾಂಶ ಮಹಾಸಪ್ತಾಹವನ್ನು ಸೆಪ್ಟೆಂಬರ್ 1 ರಿಂದ 7 ರವರೆಗೆ ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ಸಪ್ತಾಹವನ್ನು ಯಾಕೆ ಆಚರಣೆ ಮಾಡಲಾಗ್ತದೆ, ಇದರ ಉದ್ದೇಶ ಏನು ಅಂತ?
1: ಎಂಟೈರ್ ಸೆಪ್ಟೆಂಬರ್ ಮಂತ್ ನಾವು ನ್ಯೂಟ್ರಿಷನ್ ಮಂತ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದು ನ್ಯಾಷನಲ್ ಗೌರ್ಮೆಂಟ್ ರಾಷ್ಟ್ರೀಯ ಪೋಷಣ ಮಾಹ ಅಂತ ಹೇಳಿ ನಾವು ಪ್ರತಿ ವರ್ಷ ಪ್ರತಿ ತಿಂಗಳ ಪೂರಾ ಸೆಪ್ಟೆಂಬರ್ ಮಂತ್ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದು 2018 ಸ್ಟಾರ್ಟ್ ಆಗಿದೆ. ಸೊ ಅಲ್ಟಿಮೇಟ್ ಗೋಲ್ ಅಥವಾ ನ್ಯೂಟ್ರಿಷನ್ ವೀಕ್ದ ಏನು ಗೋಲ್ ಅಂತಂದರೆ ನ್ಯೂಟ್ರಿಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ. ಈಗ ಡೆಫಿಷಿಯನ್ಸಿ ಅಥವಾ ಕುಪೋಷಣದಿಂದ ಏನು ತೊಂದರೆ ಆಗ್ತಿದೆ, ಮೆಜಾರಿಟಿ ನಾವು ಜಾಸ್ತಿ ಕುಪೋಷಣ ಮಕ್ಕಳಲ್ಲಿ ಮತ್ತು ಗರ್ಭಿಣಿ ಸ್ತ್ರೀ ಮತ್ತು ಲೇಡೀಸ್ ವಿಮೆನ್ ಹೆಣ್ಮಕ್ಳಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಏನೇನು ಮಾಡ್ಬೋದು, ಏನು ಮೇಜರ್ಸ್ ಅದಾವು, ಪ್ರಿಕಾಷನ್ಸ್ ಅದಾವು, ಆಹಾರ ಪದ್ಧತಿಗಳು, ಏನು ಆಹಾರ ಸೇವನೆ ಮಾಡಬೇಕು, ಸೊ ಅದರದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಮತ್ತು ಆಹಾರ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ನಾವೇನಂತೇವೆ, ಕುಪೋಷಣದಿಂದ ಆಗುವ ಸಮಸ್ಯೆಗಳು ಏನು, ಅದನ್ನು ಹೆಂಗೆ ಪರಿಹರಿಸ್ಬೋದು. ಕೇವಲ ನಾವು ನ್ಯೂಟ್ರಿಷನಿಸ್ಟ್ ಆಗಿ ಅಷ್ಟೇ ಅಲ್ಲ, ಕಮ್ಯುನಿಟಿ ಬೇಸ್ಡ್ ನಾವು ಅದನ್ನು ಹೆಂಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕನ್ನೋದು ನಾವು ಈ ಪೂರಾ ಎಂಟೈರ್ ಮಂತಲ್ಲಿ ನಾವು ಅದನ್ನು ಇಟ್ ವಿ ಸೆಲೆಬ್ರೇಟ್ ಇಟ್ ಜಸ್ಟ್ ಟು ಕ್ರಿಯೇಟ್ ದ ಅವೇರ್ನೆಸ್.
0: ಮೇಡಮ್ ಈಗ ಸ್ಥಳೀಯವಾಗಿ ಈ ಒಂದು ಪೋಷಕಾಂಶದ ಸ್ಥಿತಿ ಯಾವ ರೀತಿ ಇದೆ ಅಂತ?
1: ನಾವು ಈಗ ಸ್ಥಳೀಯ ಅಂದರೆ ಬೆಲ್ಗಮ್ ಇನ್ನು ಕನ್ಸಿಡರ್ ಮಾಡ್ತೀವಿ ಅಥವಾ ನಾರ್ತ್ ಕರ್ನಾಟಕ ನೀವು ಜಾಸ್ತಿ ನೋಡೋಕತ್ತಿರ. ಈಗ ಒಂದು ಸ್ಟಡೀಸ್, ಮಲ್ಟಿಪಲ್ ಸ್ಟಡೀಸ್ ಆಗ್ತಾ ಇದ್ದಾವೆ. ಈಗ ಕ್ಲೈಮೇಟ್ ಚೇಂಜ್ ನೀವು ನೋಡ್ತಾ ಇದ್ರಿ, ಈ ಸಲ ಸಮ್ಮರ್ ಎಕ್ಸ್ಟ್ರೀಮ್ ಇತ್ತು. ಅದು ನಾವು ಮುಂಚೆ ಇಷ್ಟೆಲ್ಲ ನಮಗೆ ಸಮ್ಮರ್ ಸಮಸ್ಯೆ ಆಗ್ತಾ ಇರಲಿಲ್ಲ, ಬಟ್ ಈಗ ಸ್ಟಡೀಸು ಮತ್ತು ರಿಪೋರ್ಟ್ಸ್ ಪ್ರಕಾರ ನಮ್ಮಲ್ಲೇ ನಾರ್ತ್ ಕರ್ನಾಟಕದಾಗ ವಿಟಮಿನ್ ಡಿ ಡೆಫಿಷಿಯನ್ಸಿ ಹೆಚ್ಚಾಗ್ತಾ ಇದೆ, ಆಮೇಲೆ B12 ಡೆಫಿಷಿಯನ್ಸಿ ಹೆಚ್ಚಿದೆ, ಆಮೇಲೆ ಎನಿಮಿಯಾ ಜಾಸ್ತಿ ನಮ್ಮ ಲೋಕಲೈಟ್ಸ್ ಈ ಬೆಲ್ಗಮ್ ಏರಿಯಾಸ್ ಒಳಗೆ ಜಾಸ್ತಿ ನಾವು ನೋಡ್ತಾ ಇದ್ದೇವೆ. ಬೆಲ್ಗಮ್ ಅಷ್ಟೇ ಅಂತಲ್ಲ, ಬಟ್ ಇವನ್ ನಾರ್ತ್ ಕರ್ನಾಟಕದಾಗ ಮೇಜರ್ ನಾವು ಇದರದ ಡೆಫಿಷಿಯನ್ಸಿ ಡಿಸಾರ್ಡರ್ಸ್ ಅಂತ ನಾವೇನು ಹೇಳ್ಬೋದು, ಈ ಡಿಸಾರ್ಡರ್ಸ್ ಜಾಸ್ತಿ ನೋಡ್ತಾ ಇದ್ದೇವೆ. B12 ಆಮೇಲೆ ವಿಟಮಿನ್ ಡಿ ಡೆಫಿಷಿಯನ್ಸಿ, ಆಮೇಲೆ ಎನಿಮಿಯಾ, ಡಿಹೈಡ್ರೇಷನ್ದಿಂದ ನ್ಯೂರೋಲಾಜಿಕಲ್ ಎಫೆಕ್ಟ್ಸೂ ಆಗ್ತವೆ. ಯಾಕಂದ್ರೆ ಜಾಸ್ತಿ ಶೆಕೆ ಆಯಿತು ಅಂದ್ಕೊಳ್ಳಿ ನಾವು ನೀರಿನ ಪ್ರಮಾಣನೂ ಕಡಿಮೆ ಮಾಡಕತ್ತೀವಿ. ಸೊ ಕಿಡ್ನಿ ಡಿಸಾರ್ಡರ್ಸನ್ನು ಒಂದು ಆರ್ಟಿಕಲ್ ಒಂದು ಸ್ಟಡಿ ಹೇಳ್ತಾ ಇದೆ. ಸೊ ನಾರ್ತ್ ಕರ್ನಾಟಕದವರು ನೀವು ಹೀಟ್ ಜಾಸ್ತಿ ಆದರೆ ಸೊ ಯು ಶುಡ್ ಟೇಕ್ ಕೇರ್, ಜಾಸ್ತಿ ನೀರು ಕುಡಿಬೇಕು, ಮತ್ತು ಕಿಡ್ನಿ ರಿಲೇಟೆಡ್ ಡಿಸಾರ್ಡರ್ಸು ಜಾಸ್ತಿ ಆಗ್ತಾ ಇದ್ದೇವೆ ಅಂತ ಹೇಳಿ. ಆಮೇಲೆ ಡಿ ವಿಟಮಿನ್ ಡಿ ಅಂತೂ ನಾವು ಈಗ ಜಾಸ್ತಿ ಹೊರಗಡೆ ಹೋಗೋದೇ ಇಲ್ಲ, ಸನ್ ಎಕ್ಸ್ಪೋಜರ್ ಇಲ್ಲ, ಸೊ ಅದರಿಂದ ಡಿ ಡೆಫಿಷಿಯನ್ಸಿನೂ ಜಾಸ್ತಿ ಕಂಡು ಬರ್ತಾ ಇದೆ.
0: ಮೇಡಮ್ ಈಗ ನಮ್ಮ ದೈನಂದಿನ ಜೀವನದಲ್ಲಿ ಪೌಷ್ಟಿಕ ಆಹಾರಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ?
1: ಹೌದು, ಈಗ ನೋಡ್ರಿ ಡೆಫಿಷಿಯನ್ಸಿ ಡಿಸಾರ್ಡರ್ಸ್ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಈಗ ನಾವು ಏನೇ ಕೆಲಸ ಮಾಡಿದ್ರು ಯಾವುದೇ ಕಾರ್ಯ ಮಾಡಿದ್ರು ಕಾನ್ಸ್ಟೆಂಟ್ ಒಂದು ಬಾಡಿಗೆ ಒಂದು ಎನರ್ಜಿ ಸಪ್ಲೈ ಅನ್ನೋದು ಬೇಕೇ ಬೇಕು. ಹೌದಾ? ಸಿ ನಾವು ಈಗ ಸುಮ್ಮನೆ ಕುಂತೀವಿ, ಏನೋ ಕೆಲಸ ಮಾಡ್ತಾ ಇಲ್ಲ, ವಿ ಆರ್ ಜಸ್ಟ್ ಲಿಸ್ನಿಂಗ್, ರೈಟಿಂಗ್ ಏನೋ ಮಾಡ್ತಿದ್ರು ಅಥವಾ ಸೆಡೆಂಟ್ರಿ ಆಗಿ ಇದ್ದರೂ ನಮಗೆ ಕಂಟಿನ್ಯೂಸ್ ಕಾನ್ಸ್ಟೆಂಟ್ ಎನರ್ಜಿ ಸಪ್ಲೈ ಬೇಕು, ಬ್ರೈನ್ಗೂ ಎನರ್ಜಿ ಸಪ್ಲೈ ಬೇಕು. ಸೊ ಅದು ಎನರ್ಜಿ ಸಪ್ಲೈ ಎಲ್ಲಿಂದ ಬರ್ತದೆ? ಅದು ಕೇವಲ ನಮ್ಮ ಆಹಾರದಿಂದ ಬರ್ತದೆ. ಸೊ ನಾವು ಸರಿಯಾದ ಪ್ರಮಾಣ ಅಂದರೆ ರೈಟ್ ಪ್ರಪೋರ್ಷನ್ದಾಗ ಆಹಾರ ಸೇವನೆ ಮಾಡಿದ್ವಿ ಅಂತಂದ್ರೆ ಪ್ರಾಪರ್ ಎನರ್ಜಿ ಜೊತೆ ನಮಗೆ ಏನು ಆಹಾರದಿಂದ ಈ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವೈಟಮಿನ್ಸು, ಮಿನರಲ್ಸು ಇದೇನು ಸಿಗಬೇಕಲ್ಲ ಅವೆಲ್ಲ ಸಿಗ್ತದೆ. ಸೊ ಈಗ ಕಾರ್ಬೋಹೈಡ್ರೇಟ್ಸ್ದಿಂದ ನಮಗೆ ಎನರ್ಜಿ ಸಿಗ್ತದೆ, ಶಕ್ತಿ ಸಿಗ್ತದೆ ಕೆಲಸ ಮಾಡಲಿಕ್ಕೆ. ಕಾರ್ಬೋಹೈಡ್ರೇಟ್ಸು ಫ್ಯಾಟ್ಸು ನಮಗೆ ಎನರ್ಜಿ ಕೊಡ್ತದೆ, ಆ್ಯಂಡ್ ಪ್ರೋಟೀನ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ನಾವೇನು ಹೇಳ್ತೀವಿ. ಆಮೇಲೆ ಸೆಲ್ ರಿಪೇರು, ಸೆಲ್ ಡಿವಿಷನ್ನು, ಹೊಸ ಸೆಲ್ 120 to 150 ಡೇಸ್ಗೆ ಒಂದು ಹೊಸ ಸೆಲ್ ಫಾರ್ಮ್ ಆಗ್ತದೆ. ಸೊ ಆ ಹೊಸ ಸೆಲ್ ಫಾರ್ಮ್ ಆಗಬೇಕಂದ್ರೆ ಪ್ರೋಟೀನ್ಸ್ ಬೇಕು, ಗ್ರೋತ್ ಬೇಕು. ಆಮೇಲೆ ಒಂದು ಏನೋ ಒಂದು ಇಂಜುರಿ ಆದ್ರೆ, ಟಿಶ್ಯೂ ಇಂಜುರಿ ಆದ್ರೆ ಅದರ ರಿಪೇರ್ ಆಗಕ್ಕೆ ನಮಗೆ ಪ್ರೋಟೀನ್ಸ್ ಬೇಕು. ಆ್ಯಂಡ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಏನಿದೆ ಇದು ನಮಗೆ ಇಮ್ಯುನಿಟಿ ಇನ್ಕ್ರೀಸ್ ಮಾಡೋಕ್ಕೆ, ಮತ್ತು ಯಾವುದೇ ಆಹಾರ ನಾವು ಏನು ತಿಂತೀವಲ್ಲ ಅದನ್ನು ಪ್ರಾಪರಾಗಿ ಡೈಜೆಸ್ಟ್ ಮಾಡಲಿಕ್ಕೆ ನಮಗೆ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಬೇಕು. ಅದ್ರ ಜೊತೆ ನಾವು ನೀರನ್ನು ಸರಿಯಾಗಿ ಸೇವನೆ ಮಾಡಬೇಕು. ಸೊ ನಾವು ನಮ್ಮ ಡೈಲಿ ಆಹಾರ ಒಳಗೆ ನಾವು ಏನು ನೋಡ್ಬೇಕಂತಂದ್ರೆ ಆಲ್ ದೀಸ್ ನ್ಯೂಟ್ರಿಯೆಂಟ್ಸ್ ಶುಡ್ ಬಿ ಇನ್ಕ್ಲೂಡೆಡ್. ನಾವು ಒಂದು ಯಾವುದೇ ಒಂದು ಆಹಾರ ತಿನ್ನಬೇಕಾದರೂ ಇವೆಲ್ಲ ಕಾಂಪೊನೆಂಟ್ಸ್ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರಬೇಕು ರೀ. ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಫ್ಯಾಟ್ಸ್ ಇರಬೇಕು, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರಬೇಕು. ಈಗ ಮೈ ಪ್ಲೇಟ್ ಅಂತ ನಾವೇನು ಹೇಳ್ತೀವಿ, ಎವ್ರಿ ಟೈಮ್ ನೀವು ಎವ್ರಿ ಮೀಲ್ ತಿನ್ನಬೇಕಾದರೂ ಆಲ್ ದೀಸ್ ನ್ಯೂಟ್ರಿಯೆಂಟ್ಸ್ ಶುಡ್ ಬಿ ಇನ್ಕ್ಲೂಡೆಡ್. ಎಕ್ಸಾಂಪಲ್ ಹೇಳ್ತೀನಿ, ರೊಟ್ಟಿ, ಚಪಾತಿ, ಅಕ್ಕಿ ಒಳಗೆ ಕಾರ್ಬೋಹೈಡ್ರೇಟ್ಸ್ ಎನರ್ಜಿ ಇಲ್ಡಿಂಗ್ ಇರ್ತದೆ. ಆಮೇಲೆ ತರಕಾರಿ ಒಳಗೆ ವೆಜಿಟೇಬಲ್ಸು ಪಲ್ಸಸ್ ನಾವೇನು ಎರಡು ಥರದ ಪಲ್ಯ ಮಾಡ್ತೀವಿ, ಪಲ್ಯ ಒಳಗೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರ್ತದೆ, ಅದನ್ನು ಎದರೊಳಗೆ ಕುಕ್ ಮಾಡ್ತೀವಿ ಫ್ಯಾಟ್ ಒಳಗೆ ಮಾಡ್ತೀವಿ, ಸೊ ಫ್ಯಾಟು ನಮಗೆ ಬಂತಲ್ಲೆ. ಆಮೇಲೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ವೆಜಿಟೇಬಲ್ಸ್ ಒಳಗೆ ಜಾಸ್ತಿ ಇರ್ತದೆ, ಸೊ ಅದನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ಬಟ್ ಏನಂತಂದ್ರೆ ನಾವು ತರಕಾರಿ ಸಂಬಂಧನ ರೊಟ್ಟಿ ತಿನ್ನಬೇಕು ಹೊರತು ರೊಟ್ಟಿ ಸಂಬಂಧ ತರಕಾರಿ ಅಲ್ಲ. ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಭಾಳ ಕಡಿಮೆ ಇರ್ತದೆ ಅದರೊಳಗೆ, ಸೊ ನೀವು ಸ್ವಲ್ಪ ಪ್ರಮಾಣ ಜಾಸ್ತಿ ತೊಗೊಂಡ್ರೆ ಏನಾಗ್ತದೆ, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಬೇಕಾದಷ್ಟು ನಮಗೆ ಸಿಗ್ತದೆ. ಆಮೇಲೆ ಅದ್ರ ಜೊತೆ ಮೊಸರು, ಪ್ರೊಬಯೋಟಿಕ್ಸು, ಆದಮೇಲೆ ನಮಗೆ ಪ್ರೋಟೀನ್ಸು ಸಿಗ್ತದೆ, ಪ್ರೊಬಯೋಟಿಕ್ಸು ಸಿಗ್ತದೆ, ಅದು ಡೈಜೆಷನ್ಗೆ ಹೆಲ್ಪ್ ಆಗ್ತದೆ. ಸೊ ಈ ಥರ ನಾವು ಯಾವಾಗಲೂ ಒಂದು ಫುಡ್ ಏನೇ ತಿನ್ನಾಕತ್ತಿದ್ರು ಕಾಂಬಿನೇಷನ್ಲಿ ತಿಂದ್ರೆ ಎಲ್ಲ ಥರ ನಮಗೆ ನ್ಯೂಟ್ರಿಯೆಂಟ್ಸ್ ಏನು ಬೇಕಾಗಿರ್ತದೆ ಅದು ಸಿಗ್ತದೆ.
2: ಇವಾಗ ಒಂದು ಕುಟುಂಬದ ಒಂದು ಅಡುಗೆ ಮನೆಯನ್ನು ನೋಡಿದರೆ ಅಲ್ಲೇ ಗೊತ್ತಾಗುತ್ತೆ ಯಾವ ರೀತಿಯ ಒಂದು ಪೌಷ್ಟಿಕ ಆಹಾರ ಅಲ್ಲಿ ತಯಾರಾಗ್ತಾ ಇದೆ ಅಂತ. ಹಾಗಿದ್ರೆ ಅಡುಗೆ ಮನೆಯಲ್ಲಿ ಯಾವ ರೀತಿಯ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು ಅಂತ?
1: ಓಕೆ, ಅಡುಗೆ ಮನೆ ಅಂದರೆ ನಾವು ಮದರ್ ಈಸ್ ಎ ನ್ಯೂಟ್ರಿಷನಿಸ್ಟ್, ಮದರ್ ಅಥವಾ ಯಾರ ದ ಒನ್ ಹೂ ಈಸ್ ಕುಕಿಂಗ್ ಈಸ್ ಎ ನ್ಯೂಟ್ರಿಷನಿಸ್ಟ್. ಎಸ್, ಸೊ ತಾಯಿಗೆ ಗೊತ್ತಿರ್ತದೆ ಯಾವ ಆಹಾರ ಕೊಟ್ಟರೆ ಯಾವುದು ಹೆಲ್ದಿ ಇರ್ತದೆ, ಯಾವುದು ನಾವು ಪ್ರಿಪೇರ್ ಮಾಡಬೇಕು, ಕುಕ್ ಮಾಡಬೇಕು, ಆಮೇಲೆ ಹೆಂಗೆ ಕುಕ್ ಮಾಡಬೇಕು. ಫಸ್ಟ್ ಅಂದರೆ ಕಿಚನ್ ಸೆಟ್ಟಿಂಗ್ ಒಳಗೆ ನೋಡ್ಬೇಕಂದ್ರೆ ಕ್ಲೀನ್ನೆಸ್ಸು ಹೈಜಿನ್ ನಾವು ಫಸ್ಟ್ ನೋಡಬೇಕಾಗ್ತದೆ. ಸೊ ಯಾವ ವೆಜಿಟೇಬಲ್ಸು ಎಲ್ಲಿಡಬೇಕು, ಫ್ರೂಟ್ಸ್ ಎಲ್ಲಿಡಬೇಕು, ಆಮೇಲೆ ಕುಕ್ಡು ಅನ್ಕುಕ್ಡ್ ಫುಡ್ಡು ಸೈಡ್ ಬೈ ಸೈಡ್ ಇಡಬಾರ್ದು, ಯಾಕಂದ್ರೆ ಕ್ರಾಸ್ ಕಾಂಟಾಮಿನೇಷನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಏನೋ ನಾವು ತರಕಾರಿಗೂ ಅದು ಯಾವುದೇ ಕುಕ್ಡ್ ಫುಡ್ ಇದ್ರೂ ಅದನ್ನು ಕವರ್ ಮಾಡಿ ಇಡುವುದು ಬೆಸ್ಟು. ಆಮೇಲೆ ಆಲ್ವೇಸ್ ಅನ್ಕುಕ್ಡ್ ಕುಕ್ಡ್ ಫುಡ್ ಸಪ್ರೇಟ್ ಸಪ್ರೇಟ್ ಇಡಬೇಕು. ಆಮೇಲೆ ಒಂದೇ ಚಮಚೆ ನಮ್ಗೆ ಒಂದು ಒಬ್ಬೊಬ್ಬರ ಮನೇಲಿ ಹ್ಯಾಬಿಟ್ ಇರ್ತದೆ ಒಂದೇ ಸ್ಪೂನ್ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ, ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ. ಯಾಕಂದರೆ ಅಲ್ಲಿ ಹಸಿ ತರಕಾರಿ ಇರ್ತದೆ, ಇಲ್ಲಿ ಕುಕ್ಡ್ ಫುಡ್ ಇರ್ತದೆ, ಸೊ ಅದಕ್ಕೂ ನಾವು ಅದೇ ಸ್ಪೂನ್ ಯೂಸ್ ಮಾಡ್ತೇವೆ, ಇದಕ್ಕೂ ನಾವು ಅದೇ ಯೂಸ್ ಸ್ಪೂನ್ ಯೂಸ್ ಮಾಡ್ತೇವೆ. ಸೊ ಅದರಿಂದ ಏನಾಗ್ತದೆ, ಇದ್ರೊಳಗೆ ಇದ್ದಿದ್ದು ಬ್ಯಾಕ್ಟೀರಿಯಾಸ್ ಅಥವಾ ಏನಾದರೂ ಅದು ಕುಕ್ಡ್ ಫುಡ್ದಾಗ ಹೋಗೋ ಚಾನ್ಸಸ್ಸನ್ನು ಜಾಸ್ತಿ ಇರ್ತದೆ. ಒಂದೇ ಎಕ್ಸಾಂಪಲ್ ಹೇಳ್ತೀನಿ, ಈಗ ನಾವು ಒಂದು ಪಲ್ಯ ಮಾಡಿದ್ವಿ, ಪಲ್ಯ ಚಮಚೆನ ನಾವು ಅನ್ನದಾಗ ಹಾಕಿದ್ವಿ ಅಂತಂದರೆ, ಸೊ ಅನ್ನ ನಾವು ಇನ್ನೊಂದು ಸ್ವಲ್ಪ ಹೊತ್ತಿಗಿಟ್ಟು ಅದು ಹಾಳಾಗುತ್ತೆ ಅಥವಾ ಸ್ಪೋಲ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇವೆಲ್ಲ ಸಣ್ಣ ಥಿಂಗ್ಸ್ಗಳನ್ನು ನಾವು ಕಿಚನ್ದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮತ್ತು ಕುಕಿಂಗ್ ಮೆಥಡ್ಸ್ ಅಂತ ಇರ್ತವೆ, ನಾವು ಯೂಸ್ ಮಾಡೋ ವೆಸಲ್ಸು ಬಾಂಡೆಗಳೂ ಮ್ಯಾಟರ್ ಆಗ್ತದೆ. ಈಗ ನಾವು ಸ್ಟೀಲು ಒಳಗೆ ಕುಕ್ ಮಾಡಿದ್ರೆ ಇಸ್ ಸೇಫ್ ಆ್ಯಂಡ್ ಬೆಟರ್ ಅಂತ ಹೇಳ್ತೀವಿ, ಆ್ಯಸ್ ಕಂಪೇರ್ ಟು ಅಲ್ಯೂಮಿನಿಯಮು, ಅಥವಾ ನೀವು ಮಡ್ ಪಾಟ್ ಒಳಗೆ ಯೂಸ್ ಮಾಡಿದ್ರು ಬೆಟರು. ಐಯರ್ನ್ ವೆಸಲ್ಸ್ ಒಳಗೆ ನೀವು ಕುಕ್ ಮಾಡಿದ್ರೆ ಇನ್ನೂ ಬೆಸ್ಟ್, ಯಾಕಂದರೆ ಐಯರ್ನ್ ವೆಸಲ್ಸ್ ಒಳಗೆ ನೀವು ಕುಕ್ ಮಾಡಿದ್ರೆ ನಮ್ಗೆ ಐಯರ್ನ ಸಿಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಬಟ್ ಒಂದೇ ಏನು ಪ್ರಿಕಾಷನ್ ತೊಗೋಬೇಕಂತಂದ್ರೆ ಅದರೊಳಗೆ ನೀವು ಜಾಸ್ತಿ ಹುಳಿ ಹಾಕಿ ಕುಕ್ ಮಾಡಬಾರ್ದು. ಆಮೇಲೆ ಕುಕ್ ಮಾಡಿದ್ಮೇಲೆ ಇಮ್ಮಿಡಿಯೇಟ್ಲಿ ಅದನ್ನು ನಾವು ಬೇರೆ ಒಂದು ಸ್ಟೀಲ್ ಬಾಂಡೆಗೆ ಅಥವಾ ಯಾವುದಕ್ಕರೆ ಟ್ರಾನ್ಸ್ಫರ್ ಮಾಡಿ ಇಡೋದು ಒಳ್ಳೆಯದು ಅಂತ ಹೇಳ್ತೀನಿ.
2: ಮೇಡಮ್, ಈಗ ಸಾಮಾನ್ಯವಾಗಿ ಮಕ್ಕಳು ತರಕಾರಿ ಸೊಪ್ಪು ಅಂದರೆ ಇಷ್ಟಪಡೋದಿಲ್ಲ ತಿನ್ನೋದಕ್ಕೆ, ಅಂತಹ ಸಂದರ್ಭದಲ್ಲಿ ಪೋಷಕರಾದವರು ಅವರಿಗೆ ಒತ್ತಾಯ ಮಾಡುವ ಬದಲು ಅವರಿಗೆ ಯಾವ ರೀತಿಯಲ್ಲಿ ಒಂದು ಆರೋಗ್ಯಕರ ಆಹಾರದ ಒಂದು ಪದ್ಧತಿಯನ್ನು ಅವರಿಗೆ ಕಲಿಸ್ಕೊಡ್ಬೇಕು ಅಂತ?
1: ಈಗಿನ ಹುಡುಗರು ಏನಾಗ್ಬಿಟ್ಟಿದೆ ಅಂದರೆ ಕಿಡ್ಸ್ ಜಾಸ್ತಿ ಜಂಕ್ ಫುಡ್ಸು, ಪ್ರೊಸೆಸ್ಡ್ ಫುಡ್ಡು, ಔಟ್ಸೈಡ್ ಫುಡ್ಡು, 5 rupees ಪ್ಯಾಕೆಟು, 10 rupees ಪ್ಯಾಕೆಟು. ನಾವು ಪೇರೆಂಟ್ಸ್ಗೆ ಏನಾಗಿದೆ, ಒಂದೇ ಮಗು ಎರಡೇ ಮಗು, ಸೊ ಲಿಮಿಟೆಡ್ ಕಿಡ್ಸ್ ಅದಾವು, ದೇ ಕ್ಯಾನ್ ಎಫರ್ಡ್ ಇಟ್. ಆಮೇಲೆ ದೇರ್ ಆಲ್ ವರ್ಕಿಂಗ್ ಪೇರೆಂಟ್ಸ್ ಅದಾರೆ, ಸೊ ಅವರಿಗೆ ಜಾಸ್ತಿ ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಓಕೆ ಹೋಗಿ ನಾ ತಿನ್ಬಿಡು ಅಂತೇಳಿ ದೇ ಆರ್ ಗಿವಿಂಗ್ ಅ ಕ್ಯಾಶ್. ಆ ದುಡ್ಡದಿಂದ ಅವರು ಅನ್ಹೆಲ್ದಿ ಫುಡ್ಡನ್ನು ಜಾಸ್ತಿ ಪರ್ಚೇಸ್ ಮಾಡೋದು, ಪ್ರೊಸೆಸ್ಡ್ ಫುಡ್ಡು. ಈಗ ಏನು ಚಿಪ್ಸ್ ಗಿಪ್ಸ್ ಅದರಲ್ಲಿ ಜಾಸ್ತಿ ಸಾಲ್ಟ್ ಇರ್ತದೆ, ಹೈ ಪೊಟ್ಯಾಷಿಯಮ್ ಇರ್ತದೆ, ಆಮೇಲೆ ಆಯಿಲ್ ಪಾಮ್ ಆಯಿಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದು ಯೂಸ್ ಮಾಡೋದ್ರಿಂದ ಅವ್ರಿಗೆ ಹೆಲ್ತ್ ಇಂಪ್ಯಾಕ್ಟ್ ಅವ್ರ ಮೇಲೆ ಅದು ಅವು ಅನ್ಹೆಲ್ದಿ ಫುಡ್ ಅಥವಾ ಅನ್ಹೆಲ್ದಿ ಡೈಟ್ ಅಂತ ನಾವು ಹೇಳ್ಬೋದು. ಸೊ ಅದನ್ನು ನಾವು ಏನು ಮಾಡೋದಂದ್ರೆ, ಈಗ ನಾವು ಒಮ್ಮೆ ಅವ್ರ ಫುಡ್ ಸ್ಟೈಲು ಹ್ಯಾಬಿಟ್ಸು ಚೇಂಜ್ ಮಾಡಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅವ್ರು ಸಣ್ಣಂದ ಇದ್ದಾಗಿಂದ, ಆಮೇಲೆ ಚಿಕ್ಕವರಿದ್ದಾಗಿಂದ ನಾವು ಆ ಹೆಲ್ದಿ ಹ್ಯಾಬಿಟ್ಸನ್ನು ಕಲ್ಟಿ ಮಾಡ್ಕೊತ ಹೋಗಬೇಕು. ಈಗ ಫ್ರೂಟ್ಸು, ಅವರು ಫ್ರೂಟ್ಸು ನೀವು ಚಿಪ್ಸ್ ಇಟ್ಟರೆ ಡೆಫಿನೆಟ್ಲಿ ಅವರು ಚಿಪ್ಸನ್ನೇ ಪ್ರಿಫರ್ ಮಾಡೋದು, ಫ್ರೂಟ್ಸನ್ನು ಪ್ರಿಫರ್ ಮಾಡೋಂಗಿಲ್ಲ. ಸೊ ಅದಕ್ಕೆ ನಾವು ಅವ್ರಿಗೆ ಏನು ಮಾಡಬೇಕು ಅಂತಂದರೆ ಅವ್ರಿಗೆ ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅವ್ರಿಗೆ ಹೇಳಬೇಕು. ಈಗ ನೀವು ಚಿಪ್ಸ್ ಒಳಗೆ ಏನೇನಿದೆ ನೋಡ್ರಿ, ಇದ್ರೊಳಗೆ ಇದೆಲ್ಲ ಇದೆ, ಉಪ್ಪಿದೆ, ಎಣ್ಣೆ ಇದೆ, ಅದೆಲ್ಲ ಅದರಿಂದ ನಮಗೆ ಹೆಲ್ತಿಗೆ ಏನೋ ತೊಂದರೆ ಆಗೋ ಚಾನ್ಸಸ್ ಇದೆ. ಯಾವಾಗ ನಮ್ಗೆ ಕೊಟ್ಟರೆ ಅಡ್ಡಿ ಇಲ್ಲ, ಬಟ್ ಅದು ಡೈಲಿ ಕನ್ಸಪ್ಷನ್ ಇರಬಾರ್ದು. ಯಾಕಂದರೆ ಯೂಶ್ವಲಿ ನಾವು ಒಮ್ಮೊಮ್ಮೆ ಈಗ ಸರ್ವೆಗೆ ಅಥವಾ ಹೆಲ್ತ್ ಟಾಕ್ಸ್ ಒಂದೊಂದು ಸ್ಕೂಲಿಗೆ ಹೋದಾಗ ನಾನೀಗ ಜಾಸ್ತಿ ನೋಡಾಕತ್ತೇನೆ ರೀ, ಹುಡುಗರಿಗೆ ನಾವು ಕೇಳ್ತೀವಿ ಈಗ ಹೊರಗಡೆಯಿಂದ ಬಿಸ್ಕೆಟು ಚಿಪ್ಸು ತಗೋತೇವೆ, ಓ ನಾವು ಡೈಲಿ ತಿಂತೇವ್ರಿ, ನಾವು ಡೈಲಿ ಅವೇನು 5 rupees 5 rupees ಸಿಗ್ತದೆ ನಾವು ಅದನ್ನು ತಿಂತೇವಿ. ಯಾಕಂದರೆ ಇದು ಮಕ್ಕಳದ ತಪ್ಪಂತ ನಾ ಹೇಳಲ್ಲ, ಇಟ್ ಈಸ್ ಅ ಪೇರೆಂಟ್ಸ್ದು ಪ್ರಾಬ್ಲಮ್, ಪೇರೆಂಟ್ಸ್ದು ಫಾಲ್ಟ್ ಅಂತ ನಾನು ಹೇಳೋದು. ಯಾಕಂದರೆ ನಾವು ಆ ಹೆಲ್ದಿ ಹ್ಯಾಬಿಟ್ಸನ್ನು ನಾವು ಮುಂಚೆಯಿಂದನೇ ಕಲ್ಟಿವೇಟ್ ಮಾಡ್ಕೊತ ಬಂದ್ರೆ ಆ ಹುಡುಗರು ತಾವು ಅದ್ರ ಬಗ್ಗೆ ನಿಗ್ಲೆಕ್ಟ್ ಮಾಡ್ತಾವೆ. ಎಸ್, ಸೊ ನಾನು ಒಂದು ಹುಡುಗಿಗೆ ತೋರಿಸಿದೆ, ಈಗೆಲ್ಲ ಜಂಕ್ ಫುಡ್ಸು ನೂಡಲ್ಸು ಅವು ಬರ್ತಾವಲ್ಲ ಪ್ರಿಸರ್ವೇಟಿವ್ಸು, ಐ ಜಸ್ಟ್ ಶೋಡ್ ಹರ್ ಅದರೊಳಗೆ ಏನು ಕಂಟೆಂಟ್ಸ್ ಅದಾವು ಅಂತೇಳಿ. ಅದರೊಳಗೆ ನಾವು ಅಡುಗೆಗೆ ಸೋಡಾ ಹಾಕ್ತಾರೆ, ಅವೆಲ್ಲ ಸೋಡಾ ಇರ್ತದೆ, ಆ ಸೋಡಾ ಅದಂದ್ರೆ ನಾವು ಬಟ್ಟೆ ವಾಶ್ ಮಾಡೋ ಸೋಡಾ ಅದನ್ನೆಲ್ಲ ಅವಳಿಗೆ ಹೇಳಿದೆ. ಸೊ ಇದ್ರೊಳಗೆ ನೋಡ್ರಿ ಈ ಸೋಡಾ ಈ ನಿನ್ನ ಫುಡ್ ಒಳಗೆ ಹಾಕಿದಾರಂದ್ರೆ ಎಷ್ಟು ಹೆಲ್ತ್ ಇಂಪ್ಯಾಕ್ಟ್ ಆಗ್ತದೆ ಅದರಿಂದ ಅಂಥೇಳಿ. ಸೊ ಆ ಥರ ನಾವು ಅವರಿಗೆ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ, ಆಮೇಲೆ ಈಗ ತರಕಾರಿ ಹಣ್ಣುದಿಂದ ಎಷ್ಟು ಬೆನಿಫಿಟ್ಸ್ ಅದ ಅದನ್ನು ನಾವು ಅವ್ರ ಬಗ್ಗೆ ಹೇಳಿ ಡೈಲಿ ಅದನ್ನು ನಾವು ಅವ್ರಿಗೆ ಹೇಳ್ಕೊತ ಇದ್ರೆ ಅದನ್ನು ನಾವು ಆಮೇಲೆ ಕಂಪೇರ್ ಮಾಡ್ಕೋತ್ರಿ ನೋಡ್ರಿ ಅವ್ರು ಅದನ್ನು ತಿನ್ನೋದ್ರಿಂದ ಅದು ಹೆಚ್ಚು ರೋಗ ಆಗ್ತದೆ, ಇದನ್ನು ತಿನ್ನೋದ್ರಿಂದ ನೀವು ಹೆಲ್ತ್ ಇದನ್ನಾಗ್ತದೆ, ನೀವು ಸ್ಟಡಿ ಪರ್ಫಾರ್ಮೆನ್ಸು ಚಲೋ ಆಗ್ತದೆ, ಆಮೇಲೆ ಜಾಸ್ತಿ ರೋಗಗಳು ಆಗೋದಿಲ್ಲ ಅಂಥೇಳಿ ನಾವು ಡೈಲಿ ಅದನ್ನು ಹೇಳ್ಕೊತ ಹೋದ್ವಿ ಅಂದ್ರೆ ಹುಡುಗರು ಅದನ್ನು ಕಲ್ಟಿವೇಟ್ ಮಾಡ್ಕೊತ ಹೋಗ್ತವೆ. ಆಮೇಲೆ ನಾವೇನು ಸಾಧ್ಯ ಆದಷ್ಟು ಫ್ರೂಟ್ಸು ವೆಜಿಟೇಬಲ್ಸು ಮನೆ ಒಳಗೆ ತಂದಿಟ್ರೆ, ನಾವು ಜಂಕ್ ಫುಡ್ಡು ತರಲಿಲ್ಲ ಅಂತಂದ್ರೆ ಪ್ರೊಸೆಸ್ಡ್ ಫುಡ್ ಹುಡುಗರಿಗೆ ಆಪ್ಷನ್ಸ್ ಇರಲ್ಲ, ಚಾಯ್ಸೇ ಇರೋಂಗಿಲ್ಲ. ಸೊ ಅವ್ರು ಹಸು ಆದರೆ ಏನು ಮಾಡ್ತಾರೆ, ವೆಜಿಟೇಬಲ್ಸು ಫ್ರೂಟ್ಸನ್ನೇ ತಿಂತಾರೆ. ಸೊ ಅದರೊಳಗೆ ನಾವು ಇವು ಚೇಂಜಸ್ ಮಾಡಿ ಕುಕ್ಕಿಂಗ್ ಮೆಥಡ್ಸ್ ಒಳಗೆ ನಾವು ಸ್ವಲ್ಪ ಚೇಂಜಸ್ ಮಾಡಿದ್ರೆ ಅದು ನಾವು ಈ ಥರ ಅದನ್ನು ಚೇಂಜ್ ಮಾಡ್ಬೋದು. ಸೊ ಅನ್ಹೆಲ್ದಿ ಟು ಹೆಲ್ದಿ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಬೋದು.
2: ಮೇಡಮ್, ಈಗ ಸಾಮಾನ್ಯವಾಗಿ ಪೌಷ್ಟಿಕ ಆಹಾರ ಅಂದರೆ ಹಾಲು ಹಣ್ಣು ಬಾದಾಮಿಯಲ್ಲಿ ಸಿಗುತ್ತೆ ಅನ್ನೋ ಒಂದು ಕಲ್ಪನೆ ಇದೆ. ಈಗ ನಮ್ಮ ಒಂದು ಸಾಮಾನ್ಯ ಆಹಾರದಲ್ಲಿ ಉತ್ತಮ ಒಂದು ಪೌಷ್ಟಿಕಾಂಶವನ್ನು ಪಡಿಬಹುದಾ ನಾವು ಅಂತ?
1: ಎಸ್, ಡೆಫಿನೆಟ್ಲಿ. ಯಾಕಂದ್ರೆ ನಮ್ದು ನಾನು ಹೇಳೋದೇನಂದ್ರೆ ನಮ್ದು ರೀಜನಲ್ ಆ್ಯಂಡ್ ಸೀಸನಲ್ ಫುಡ್ಡನ್ನು ಕನ್ಸ್ಯೂಮ್ ಮಾಡೋದು ಒಳ್ಳೆಯದು. ಇನ್ಸ್ಟೆಡ್ ನಾವು ಅಲ್ಲಿ ಆ ಕಂಟ್ರಿಯಿಂದ ನನಗೆ ಇದು ಬೇಕು, ಈ ಕಂಟ್ರಿಯಿಂದ ಅಥವಾ ಆ ಸ್ಟೇಟ್ದಿಂದ ಇಲ್ಲಿಂದ, ಏನು ಅವಶ್ಯಕತೆ ಇಲ್ಲ. ನಾವು ಸುತ್ತಮುತ್ತಲು ನಮ್ಮಲ್ಲಿ ಏನು ಬೆಳಿತೀವಿ ಅದನ್ನು ಪ್ರಿಫರ್ ಮಾಡ್ರಿ. ಅದೇ ನಮ್ಮ ದೇಹಕ್ಕೆ ಅದು ಯಾವಾಗಲೂ ಸೂಟ್ ಆಗೋದು, ಬೆಸ್ಟ್ ಸೂಟ್ ಆಗೋದು, ಮತ್ತು ನಮ್ಮ ಜೀನ್ಸ್ ಒಳಗೂ ಅದೇ ಇದೆ. ಓಕೆ, ಸೊ ರೀಜನಲ್ ಆ್ಯಂಡ್ ಸೀಸನಲ್ ಫುಡ್ಸನ್ನು ಪ್ರಿಫರ್ ಮಾಡಿರಿ. ಆಮೇಲೆ ನಮ್ಮ ಸುತ್ತಮುತ್ತಲು ಏನು ಸಿಗ್ತದೆ ಅದ್ರೊಳಗೆ ಎಲ್ಲ ಥರ ಪೌಷ್ಟಿಕಾಂಶಗಳು ಸಿಗ್ತವೆ, ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ಇದ್ದೇ ಇರ್ತದೆ. ಮಿಲ್ಕ್ ಇಸ್ ಅ ಸೂಪರ್ ಫುಡ್ ಅಂತ ಹೇಳ್ತೀವಿ. ಮಿಲ್ಕ್ ಅದ್ರೊಳಗೆ ಆಲ್ಮೋಸ್ಟ್ ಆಲ್ ನ್ಯೂಟ್ರಿಯೆಂಟ್ಸ್ ಇರ್ತವೆ, ಎಲ್ಲ ನ್ಯೂಟ್ರಿಯೆಂಟ್ಸ್, ಕಾರ್ಬೋಹೈಡ್ರೇಟ್ಸ್ ಆಗಲಿ, ಫ್ಯಾಟ್ಸ್ ಆಗಲಿ, ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಇರ್ತಾವ ರೀ ಅದ್ರೊಳಗೆ. ಆಮೇಲೆ ಅದು ಕಂಪ್ಲೀಟ್ ಫುಡ್ ಅಂತೂ ನಾವು ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಎಗ್ ಅದ, ಎಗ್ ಇಸ್ ಆಲ್ಸೋ ಅ ಕಂಪ್ಲೀಟ್ ಫುಡ್ ಅಂತ ಹೇಳ್ತೀವಿ, ಎಕ್ಸೆಪ್ಟ್ ಫಾರ್ ವೈಟಮಿನ್ ಸಿ. ಅದು ಎಲ್ಲ ನ್ಯೂಟ್ರಿಯೆಂಟ್ಸ್, ಎಲ್ಲ ಪೋಷಣಯುಕ್ತ ಆಹಾರ ಅಂತ ಹೇಳ್ಬೋದು ಒಂದು ಎಗ್. ಸೊ ನಾನ್ ವೆಜಿಟೇರಿಯನ್ಸ್ ಅಥವಾ ಬರೀ ಎಗ್ ತಿನ್ನೋರು, ಡೈಲಿ ಹುಡುಗರಿಗೆ ಎರಡು ಎಗ್ ಕೊಟ್ಟರು ನೀವು ಆಲ್ಮೋಸ್ಟ್ ಆಲ್ ಒಂದು ಬೇಕಾದ ಪ್ರಮಾಣದ ನ್ಯೂಟ್ರಿಯೆಂಟ್ಸ್ ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ ಒಂದು ಎಗ್ ಆಲ್ಮೋಸ್ಟ್ 6 grams ಆಫ್ ಪ್ರೋಟೀನ್ಸ್ ಕೊಡ್ತಾ ರೀ. ಸೊ ಎರಡು ತಿಂದರೆ ಅಂದರೆ 12 grams ಆಫ್ ಪ್ರೋಟೀನ್ಸ್ ನಿಮಗೆ ಅಲ್ಲೇ ಬರ್ತದೆ. ಸೊ ಕಂಪ್ಲೀಟ್ ಡೈಟ್, ಸೊ ವಿತ್ ಮಿಲ್ಕ್ ತೊಗೊಂಡ್ರೆ ಅಂತೂ ಇನ್ನೂ ಸೂಪರ್ ಫುಡ್ ಆಗ್ತದೆ. ಈ ಹಂಗಾಗಿ ನಮ್ಮಲ್ಲಿ ಮುಂಚೆಯಿಂದ ನೋಡ್ರಿ, ನಾವೇನು ಆಹಾರ ತಯಾರಿಸ್ತೀವಿ, ಖೀರು ಸ್ವೀಟ್ಸು ಏನ ನಾವು ಪ್ರಿಪೇರ್ ಮಾಡ್ತೀವಿ, ವಿ ಯೂಸ್ಡ್ ಮಿಲ್ಕ್. ಯಾಕಂದ್ರೆ ಅದೇನು ಈಗ ಹೆಸರುಬೇಳೆ ಪಾಯಸ ಫಾರ್ ಎಕ್ಸಾಂಪಲ್ ತೊಗೊಂಡೆ ಅಂದ್ರೆ, ಹೆಸರುಬೇಳೆ ಒಳಗೆ ಪ್ರೋಟೀನ್ಸ್ ಹೈ ಇರ್ತಾವೆ, ಎಲ್ಲ ಬೇಳೆ ಅದ್ರೊಳಗೆ ಸ್ವಲ್ಪ ಪ್ರೋಟೀನ್ಸ್ ಏನು ಕಡಿಮೆ ಇರ್ತಾವೆ ಅದು ಹಾಲು ಒಳಗಿರ್ತದೆ, ಇದ್ರೊಳಗೆ ಇರಲಾರ್ದು ಹಾಲು ಒಳಗಿರ್ತದೆ. ಸೊ ಅದನ್ನು ನಾ ಕಾಂಬಿನೇಷನ್ದಾಗ ಹಂಗೆ ತೊಗೊಂಡೆ ಅಂತಂದ್ರೆ, ಸೊ ನನಗೆ ಎಲ್ಲ ಥರ ಪ್ರೋಟೀನ್ಸ್ ಸಿಗೋ ಚಾನ್ಸಸ್ಸು ಇರ್ತದೆ, ಫ್ಯಾಟು ಇರ್ತದೆ ಅದ್ರಾಗ, ಕಾರ್ಬೋಹೈಡ್ರೇಟ್ಸು ಇರ್ತದೆ. ಸೊ ಇಲ್ಲೇ ನನಗೆ ಪ್ರೋಟೀನ್ಸು ಸಿಗ್ತದೆ. ಸೊ ಅದ್ರ ಜೊತೆ ನಾ ಗೀ ಹಾಕೊಂಡೆ ಅಂದರೆ ನನಗೆ ಫ್ಯಾಟು ಸಿಗ್ತದೆ. ಆಮೇಲೆ ಏನಾಗ್ತದೆ, ಶುಗರ್ ಅಥವಾ ಕಾರ್ಬೋಹೈಡ್ರೇಟ್ ಸ್ಪೈಕ್ನು ನಾವು ಗೀ ಹಾಕೊಂಡ್ರೆ ಅದರದ್ದು ಕಡಿಮೆ ಆಗ್ತದೆ. ಸೊ ಈ ಥರ ನಾವು ಫುಡ್ ನಮ್ಮಲ್ಲಿ ಏನಿರ್ತದೆ ಕಾಂಬಿನೇಷನ್ ವೈಸ್ ಆಹಾರ ಸೇವನೆ ಮಾಡಿದ್ವಿ ಅಂತಂದರೆ ನಮಗೆ ಎಲ್ಲ ಥರ ನ್ಯೂಟ್ರಿಷನ್ ಸಿಗೋ ಚಾನ್ಸಸ್ ಹೆಚ್ಚಿರ್ತದೆ. ಸಿಂಗಲ್ ತಿನ್ನೋದ್ರ ಬದಲು ಕಾಂಬಿನೇಷನ್ದಾಗ ತಿನ್ನೋದು ಒಳ್ಳೆಯದಂತೆ.
2: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
3: India's first multi-speciality Ayurvedic hospital now in Shahpur, Belgavi. An NABH-recognized Ayurvedic hospital with the facilities of Suvarna Bindu Prashna, Srushti Santana Utpatti Kendra, Priyambu Skin and Hair Care, Ayur Cardiology, Abhaya Cancer Care, Eye Care, ENT, Oral Care, Panchkarma, Diet and Lifestyle Modification, Weight Management and Beauty Enhancement Treatments. For your entire healthy lifestyle, visit the Ayur World, KLE Hospital and Research Center, Shahpur, Belgavi. Phone 0831-2486.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಮಾಸದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೆದವರು. ಮೇಡಮ್, ಇನ್ನು ಮಹಿಳೆಯರು ತಮ್ಮ ಕುಟುಂಬದ ಎಲ್ಲರ ಒಂದು ಆರೋಗ್ಯದ ಕಾಳಜಿಯನ್ನು ವಹಿಸ್ತಾ ಇರ್ತಾರೆ, ಆದರೆ ಅವರು ತಮ್ಮ ಆರೋಗ್ಯ ಅಂತ ಬಂದಾಗ ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಇದರಿಂದ ಅವರಿಗೆ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಅಂತ.
1: ಎಸ್, ಮದರ್ ಇಸ್ ಅ ಕೇರ್ ಟೇಕರ್ ನ್ಯೂಟ್ರಿಷನಿಸ್ಟ್ ಅಂತ ನಾನು ಆವಾಗಲೇ ಹೇಳಿದ್ದೆ. ಅದ ಪ್ರಾಬ್ಲಮ್ ಏನಂತಂದ್ರೆ, ಅಕ್ಕಿ ಫಸ್ಟ್ ಪ್ರಯಾರಿಟಿ ಫ್ಯಾಮಿಲಿಗೆ ಕೊಡ್ತಾಳೆ. ಈಗ ಬೆಳಗ್ಗೆ ಎದ್ದು ಫಸ್ಟ್ ಎಲ್ಲ ಕುಕಿಂಗ್ ಸ್ಟಾರ್ಟ್ ಆಗ್ತದೆ, ಬಟ್ ಶಿ ನೆಗ್ಲೆಕ್ಟ್ಸ್ ಹರ್ ಓನ್ ಹೆಲ್ತ್. ಮುಂಚೆ ಈಗ ತಾನೇನು ಸೇವನೆ ಮಾಡೋದಿಲ್ಲ, ಈಗ ಸೇವನೆ ಮಾಡಿದ್ರೆ ಮುಂದಿನ ಕೆಲಸ ನನಗೇನೋ ಆಗುದಿಲ್ಲ ಅಂತೇಳಿ ಅವ್ರೇನು ಮಾಡ್ತಾರ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ. ಓ, ಇನ್ನೊಂದ್ ಸ್ವಲ್ಪ ಹೊತ್ಬಿಟ್ಟಿದ್ದೆಲ್ಲ ಕೆಲಸ ಆದ್ಮೇಲೆ ನಾನು ನಂದ ಆಹಾರ ಸೇವನೆ ಮಾಡ್ತೇನೆ ಅಂತೇಳಿ. ಆಮೇಲೆ ಒಮ್ಮೆ ಏನ್ ಆಗ್ತದೆ ಅಂತಂದ್ರೆ, ಒಂದ್ ಒಳ್ಳೆ ಟೈಮ್ ಡಿಲೇ ಆಗ್ತದೆ. ಯೂಶಲಿ ನಾವು ಎದ್ದು 45 ಮಿನಿಟ್ಸ್ ಒಳಗೆ ಅಥವಾ 1 ಗಂಟೆ ಒಳಗೆ ಆಹಾರ ಸೇವನೆ ಮಾಡೋದಿರ್ತದೆ. ಅದರ್ ಫ್ಯಾಮಿಲೀಸ್, ಎಲ್ಲ ಫ್ಯಾಮಿಲೀಸ್ಗಳಿಗೂ ಅದು ಆಗ್ತದೆ, ಬಟ್ ಇವಳಿಗೆ ಆಗೋದಿಲ್ಲ. ಯಾಕಂದ್ರೆ ಶಿ ಹ್ಯಾಸ್ ಮೆನಿ ಅದರ್ ಕಮಿಟ್ಮೆಂಟ್ಸ್. ಅದು ಮತ್ತೆ ನನ್ನಲ್ಲ ಯೋ, ನನ್ನ ಬಾಂಡೆನೋ, ಅದು ಬಾಂಡೆ ಜೋಡಿಸ್ಬೇಕು, ಆಮೇಲೆ ಅದು ಮುಗಿಸ್ತೀನಿ, ಬಟ್ಟೆ ಇದನ್ನು ಮಾಡಬೇಕು, ಅದನ್ನು ಮುಗಿಸ್ಬೇಕು. ಸೊ ವಾಟ್ ಶಿ ಡಸ್ ಇಸ್ ಅದನ್ನು ಮಾಡ್ಕೊಂಡು ಕುಂತ್ರೆ ನಂಗೆ ಟೈಮ್ ವೇಸ್ಟ್ ಆಗ, ಆ್ಯಂಡ್ ವರ್ಕಿಂಗ್ ವುಮೆನ್ಸ್ಗಂತೂ ಇನ್ನೂ ಹೆಕ್ಟಿಕ್ ಆಗಿಬಿಡ್ತದೆ. ಸೊ ಒಮ್ಮೊಮ್ಮೆ ಮೆನಿ ಅ ಟೈಮ್ಸ್ ದೇ ಸ್ಕಿಪ್ ದೇರ್ ಮೀಲ್ಸ್ ಆಲ್ಸೋ. ಬೆಳಗ್ಗೆ ಬ್ರೇಕ್ಫಾಸ್ಟು ಸ್ಕಿಪ್ ಮಾಡ್ತಾರೆ. ಸೊ ಫಸ್ಟ್ ನಾನು ಹೇಳೋದು ಅಂತಂದ್ರೆ, ನೀವು ಎದ್ದು ಕೂಡ ನೀವೇನು ರೆಡಿ ಮಾಡ್ತೀರಿ ನಿಮ್ಗೆ ಸ್ವಂತಕ್ಕೂ ಮಾಡ್ಕೋಬೇಕು. ಯಾಕಂದ್ರೆ ಅದರಿಂದ ಏನಾಗಕತ್ತೈತಿ ಅಂದ್ರೆ, ಮೆನಿ ವುಮೆನ್ಸ್, ಇಂಡಿಯನ್ ವುಮೆನ್ಸ್, ಅವರಲ್ಲಿ ಕುಪೋಷಣೆ ಜಾಸ್ತಿ ಕಂಡು ಬರ್ತಾ ಇದೆ. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ವೈಟಮಿನ್ ಡಿ ಡೆಫಿಷಿಯನ್ಸಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ. ಸೊ ಮಂತ್ಲಿ ಮೆನಿಸ್ಟ್ರಲ್ ಸೈಕಲ್ದಿಂದ ಐರನ್ ಲಾಸೂ ಆಗ್ತದೆ, ಬಟ್ ಅದು ಲಾಸ್ ಆಗಿದ್ದನ್ನು ನಾವು ಅದನ್ನು ಕಾಂಪೆನ್ಸೇಟ್ ಮಾಡ್ತಾ ಇಲ್ಲ, ಅದರ ತಕ್ಕಂಗೆ ನಾವು ಆಹಾರ ಸೇವನೆ ಮಾಡ್ತಾ ಇಲ್ಲ. ಸೊ ಪ್ರೋಟೀನ್ಸು ಇಲ್ಲ ನಮ್ಮ ಆಹಾರದಲ್ಲಿ, ಎನರ್ಜಿ ಕಾರ್ಬ್ಸ್ ಸ್ವಲ್ಪ ಜಾಸ್ತಿ ಇದೆ, ಅದರ್ವೈಸ್ ಐರನ್ ಡೆಫಿಷಿಯನ್ಸಿ. ಹೀಗಾಗಿ ಜಾಸ್ತಿ ಲೇಡೀಸ್ ಅಥವಾ ವುಮನ್ನಲ್ಲಿ ನಾವು ಮಾಲ್ ನ್ಯೂಟ್ರಿಷನ್ ಜಾಸ್ತಿ ಅವರಲ್ಲೇ ನೋಡೋದು, ಎನಿಮಿಯಾ ಜಾಸ್ತಿ ಕಂಡು ಬರ್ತಾ ಇದೆ. ವೈಟಮಿನ್ ಡಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಈಗ ಜಾಸ್ತಿ ಇದೆ, ಮತ್ತು B12 ಡೆಫಿಷಿಯನ್ಸಿ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ನಾವೇನು ಮಾಡಬೇಕಂತಂದ್ರೆ, ಫಸ್ಟ್ ಎದ್ದು ಕೂಡ ಅಡುಗೆ ಆದಮೇಲೆ ಅವ್ರ ಜೊತೆನೋ ಬೆಟರ್ ನೀವು ಟೈಮ್ ಹಿಂಗೆ ಮ್ಯಾನೇಜ್ ಮಾಡ್ಕೋರಿ ಅಂದರೆ, ನೀವು ಅವ್ರ ಜೊತೆ ಕುಂತ ಫ್ಯಾಮಿಲಿ ಮೆಂಬರ್ ಜೊತೆ ಕುಂತ ಬ್ರೇಕ್ಫಾಸ್ಟ್ ಮುಗಿಸ್ಕೋಬೇಕು. ಕೆಲಸ ಅದು ಆಗ್ತಾ, ಅವೆಲ್ಲ ಅವ ಟೈಮಿಗೆ ಆಗ್ತಾ ಇರ್ತವೆ. ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಹೆಲ್ತ್ಗೂ ಕೊಡ್ರಿ. ಯಾಕಂದ್ರೆ ಒಂದು ಹೆಣ್ಣು ಅವ್ರ ಫ್ಯಾಮಿಲಿ ಪರ್ಸನ್ ಅವರು ಹೆಲ್ದಿ ಇದ್ರಂದ್ರೆ ಅವರು ಎಲ್ಲ ಫ್ಯಾಮಿಲಿ ಮೆಂಬರ್ಸನ್ನು ಹೆಲ್ದಿ ಇರ್ತಾರೆ. ಯಾಕಂದ್ರೆ ಅವರು ಆನ್ ಆ್ಯಂಡ್ ಆಫ್ ಸಿಕ್ ಆದಂತಂದ್ರೆ ಎಂಟೈರ್ ಫ್ಯಾಮಿಲಿ ಇಸ್ ಎಫೆಕ್ಟೆಡ್. ಸೊ ಶಿ ಶುಡ್ ಆಲ್ಸೋ ಟೇಕ್ ಕೇರ್ ಅಬೌಟ್ ಅವರ್ ಹೆಲ್ತ್ ಆಲ್ಸೋ. ಹೌದಾ, ಫಸ್ಟ್ ಪ್ರಿಫರೆನ್ಸ್ ಆಕೆನೂ ಮಾಡ್ಕೋಬೇಕು. ಸೊ ಅವಾಗ ಈಗ ಅದರ್ವೈಸ್ ಈಗ ಮಾಡ್ಕೊತ ಮಾಡ್ಕೊತಾನು ತಿನ್ಬೋದು. ಈಗ ನೀವು ಡ್ರೈ ಫ್ರೂಟ್ಸು ತಿನ್ಬೋದು, ಡೇಟ್ಸು ತಿನ್ಬೋದು, ದೇ ಆರ್ ಗುಡ್ ಸೋರ್ಸ್ ಆಫ್ ಐರನ್ ಆ್ಯಂಡ್ ಪ್ರೋಟೀನ್ಸ್. ಆಮೇಲೆ ಅದ್ರ ಜೊತೆ ನೀವು ಹಾಲು ಕುಡ್ಕೊತಾನು ಮಾಡಿರಲ್ಲ ಕೆಲಸ. ಸೊ ಇನ್ ಬಿಟ್ವೀನ್ ಏನೋ ಅದು ಸಮಸ್ಯೆ ಇಲ್ಲಂದ್ರು, ಸೊ ಅವಾಗ ನೀವು ಏನಾದರೂ ತಿನ್ಕೊತ ಅಥವಾ ಹೆಲ್ದಿ ಡ್ರಿಂಕ್ಸ್ ತೊಗೊಂತಾನು ಕೆಲಸ ಮಾಡ್ಬೋದು. ಆಮೇಲೆ ಸಾಧ್ಯ ಆದಷ್ಟು ಲಾಂಗ್ ಸ್ಟ್ಯಾಂಡಿಂಗ್ ಅವಾಯ್ಡ್ ಮಾಡೋದು ಒಳ್ಳೆಯದು, ನಿಂತ ಜಾಸ್ತಿ. ಯಾಕಂದ್ರೆ ಈಗ ನೋಡ್ರಿ 40+, 50+ ಒಳಗೆ ನೀ ಆರ್ಥರೈಟಿಸು, ನೀ ಜಾಯಿಂಟ್ ಪೇನ್ಸು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಆರ್ಸ್ದಿಂದ. ಸೊ ಎಲ್ಲಿ ಸಾಧ್ಯ ಆಗ್ತೈತಿ, ಚಾಪಿಂಗು, ಈಗ ವೆಜಿಟೇಬಲ್ ಕಟ್ಟಿಂಗು, ಹಿಟ್ಟನ್ನು ಅದ್ದೋದು, ಅದನ್ನು ಸಾಧ್ಯ ಆದಷ್ಟು ಕುಂತು ಮಾಡೋದು ಒಳ್ಳೆಯದು. ಅದನ್ನು ಮಾಡ್ಕೊಂಡು ಆಮೇಲೆ ಕುಕಿಂಗ್ ಏನೈತಿ ನೀವು ನಿಂತು ಮಾಡೋದು. ಇದೆಲ್ಲ ಇಷ್ಟು ಕೇರ್ ಒಂದು ಹೆಣ್ಣು ತೊಗೋಬೇಕಂತ ಹೇಳ್ತೀನಿ. ಫಸ್ಟ್ ಪ್ರಿಫರೆನ್ಸ್ ತಮಗೂ ಕೊಡ್ರಿ, ಆಮೇಲೆ ಫ್ಯಾಮಿಲಿಗೆ ಕೊಡ್ರಿ ಅಂತ ನಾನು ಹೇಳ್ತೀನಿ. ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ.
0: ಖಂಡಿತ ಮೇಡಮ್. ಮೇಡಮ್, ಈಗ ಒಂದು ದಿನದ ಊಟವನ್ನು ನಾವೀಗ ಉದಾಹರಣೆಗಾಗಿ ತೆಗೆದುಕೊಂಡ್ರೆ, ಬೆಳಗಿನ ಉಪಹಾರದಿಂದ ಹಿಡಿದು ರಾತ್ರಿಯ ಊಟದವರೆಗೆ ಸರಳವಾಗಿ ಪೌಷ್ಟಿಕ ಆಹಾರದ ಒಂದು ಕ್ರಮ ಹೀಗಿರಬೇಕು ಅನ್ನೋದಾದರೆ ಯಾವ ರೀತಿ ಇರಬೇಕು ಅಂತ.
1: ಸೊ ಬ್ರೇಕ್ಫಾಸ್ಟ್ದಿಂದ ಡಿನ್ನರ್ ತನಕ ಓಕೆ, ಒಂದು ರೂಟೀನ್ ಡೈಟ್ ಅಂತ ನಾವೇನು ಹೇಳ್ತೀವಿ. ಬೆಳಗ್ಗೆ ಎದ್ದು ನೀವೇನು ಆ್ಯಕ್ಟಿವಿಟೀಸ್ ಇದೆ, ಬೆಸ್ಟ್ ಆಲ್ವೇಸ್ ಎದ್ದು ಕೂಡ ನೀವೇನು ಮಾಡಬೇಕು, ನೀವೆಲ್ಲ ನಿಮ್ಮದು ಆ್ಯಕ್ಟಿವಿಟೀಸ್ ಎಲ್ಲ ಮುಗಿದ ಮೇಲೆ 2 glasses ಆಫ್ ಅ ವಾಟರ್, ಲ್ಯೂಕ್ ವಾರ್ಮ್ ವಾಟರ್ ಅಂದರೆ ಉಗುರು ಬೆಚ್ಚ ನೀರು, ಬೆಸ್ಟ್ ಹೈಡ್ರೇಟ್ ಮಾಡ್ಕೊರಿ ಫಸ್ಟ್. ಓಕೆ, ಎದ್ದು ಕೂಡ 2 glasses ನೀರು, ಉಗುರು ಬೆಚ್ಚ ನೀರು ತೊಗೊರಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನಿಮ್ಗೇನು ಎಕ್ಸಸೈಸ್ ಮಾಡೋದಿತ್ತು, ಯೋಗ ಮಾಡೋದಿತ್ತು, ಏನೋ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ 30 minutes ವಾಕ್ ಇಸ್ ಆಲ್ಸೋ ಅಬ್ಸೊಲ್ಯೂಟ್ಲಿ ಫೈನ್. ಏನಾದರೂ ಆ್ಯಕ್ಟಿವಿಟೀಸ್ ಇಟ್ಕೋಬೇಕು. ಸೊ ಆ್ಯಕ್ಟಿವಿಟೀಸ್ ಆಗಿ ಆಮೇಲೆ ನೀವು ಒಂದು 30 to 45 minutes ಒಳಗೆ ಬ್ರೇಕ್ಫಾಸ್ಟ್ ಮಾಡಿರಿ ಅಂತ ಹೇಳ್ತೀನಿ. ಸೊ ಬೆಳಗ್ಗೆ ನೀವು ನೀರೇನು ಕುಡಿತಿರಲ್ಲ, ಫಸ್ಟ್ 2 glasses ನೀರು ಆದಮೇಲೆ ಒಬ್ಬೊಬ್ಬರಿಗೆ ಲೆಮನ್ ವಾಟರು, ಆಮೇಲೆ ಸೋಕ್ಡ್ ಡ್ರೈ ಫ್ರೂಟ್ಸು, ಅದನ್ನು ನೀವು ಕನ್ಸ್ಯೂಮ್ ಮಾಡ್ಬೋದು. ಅದು ಇಲ್ಲ ಒಬ್ಬೊಬ್ಬರಿಗೆ ಡೈಜೆಷನ್ ಇಶ್ಯೂ ಇದ್ರೆ ಈಗ ಜೀರಿಗೆ ನೀರು, ರಾತ್ರಿ ನೆನೆ ಹಾಕಿಟ್ಟು ಜೀರಿಗೆ ಅಥವಾ ಅಜ್ವಾಯಿನ ನೀರು, ಆ ಥರನೂ ನೀವು ಸೇವನೆ ಮಾಡ್ಬೋದು. ಆಮೇಲೆ ನೀವು ಒಂದು ಸ್ವಲ್ಪ 1/2 hour ಮಿನಿಮಮ್ ಎಕ್ಸಸೈಸ್ ಮಾಡೋದು ಒಳ್ಳೆಯದು, ಎಲ್ಲರೂ ಮಾಡೋದು ಒಳ್ಳೆಯದು. ಸಣ್ಣ ಹುಡುಗರು ಅಂತ ಹಿಡ್ಕೊಂಡು ದೊಡ್ಡವರು, ಫಿಮೇಲ್ಸು ಎಲ್ಲರೂ ಒಂದು 1/2 hour ಆ್ಯಕ್ಟಿವಿಟೀಸ್ ಇರಬೇಕು. ಅದಾಗಿ 1/2 hour ನೀವು ನಿಮ್ದು ಬ್ರೇಕ್ಫಾಸ್ಟ್ ಮಾಡಿರಿ. ಬ್ರೇಕ್ಫಾಸ್ಟ್ ಒಳಗೆ ಹೈ ಪ್ರೋಟೀನ್ಸ್ ಇಟ್ಕೊರಿ. ಯಾವಾಗಲೂ ಹೈ ಪ್ರೋಟೀನ್ಸ್ ಇಟ್ಕೊಂಡ್ರೆ ಅಂದ್ರೆ ಏನಾಗ್ತದೆ, ನಮ್ದು ಯೂಶಲಿ ಏನಾಗ್ತದೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತದೆ. ಕಾರ್ಬೋಹೈಡ್ರೇಟ್ಸ್ದಿಂದ ಮತ್ತೇನಾಗ್ತದೆ, ಒಂದು ವೆಯ್ಟ್ ಗೇನ್ ಜಾಸ್ತಿ ಆಗ್ತದೆ, ಆಮೇಲೆ ಶುಗರ್ ಸ್ಪೈಕ್ ಜಲ್ದಿ ಆಗ್ತದೆ. ಶುಗರ್ ಸ್ಪೈಕ್ ಎಷ್ಟು ಜಲ್ದಿ ಆಗ್ತದೆ ಅದು ಅಷ್ಟು ಜಲ್ದಿ ಡ್ರಾಪೂ ಆಗ್ತದೆ. ಸೊ ನಿಮ್ಗೆ ಏನಾಗ್ತದೆ, ಮತ್ತೊಂದು ತಾಸಿಗೆ ಎರಡು ತಾಸಿಗೆ ಮತ್ತೆ ಹಸು ಆಗ್ತದೆ, ಮತ್ತೆ ನಾವು ಏನಾದರೂ ತಿಂತೀವಿ. ಸೊ ಅದ್ರ ಬದಲು ನೀವು ಸ್ವಲ್ಪ ಪ್ರೋಟೀನ್ ಸಹ ಇಟ್ಟುಕೊಂಡ್ರೆ ಅಂದ್ರೆ ನಾವು ಅದನ್ನೇನು ಹಸು ಐತಲ್ಲ ಸ್ವಲ್ಪ ತಡೆಗಟ್ಟಬಹುದು. ಸೊ ಡೈಜೆಷನ್ ಸ್ವಲ್ಪ ಡೀಲೇ ಆಕೋತ ಹೋಗ್ತದೆ, ಅದರ ನಿಮ್ದ್ರೊಳಗೆ ಪ್ರೋಟೀನ್ಸ್ ಇದ್ರೆ. ಸೊ ಯಾವಾಗಲೂ ಮೇಕ್ ಶೂರ್ ನಿಮ್ಮ ಇದ್ರೊಳಗೆ ಬ್ರೇಕ್ಫಾಸ್ಟ್ ಒಳಗೆ ಪ್ರೋಟೀನ್ಸ್ ಇರಲೇಬೇಕು. ಸೊ ವೆಜಿಟೇರಿಯನ್ಸ್

0: ಔಟ್ಸ್ ತಗೋರಿ, ಪನೀರ್ ತಗೊಳ್ರಿ, ಇವೇನದ ಅಥವಾ ಏನಿಲ್ಲ ಅಂದ್ರೆ ಒಂದು ಬಟ್ಲ ಮೊಸರು ಆದ್ರೂ ತಗೋರಿ. ಪ್ರೋಟೀನ್ಸ್ ಇದು ವೆಜಿಟೇರಿಯನ್ಸ್. ನಾನ್ ವೆಜಿಟೇರಿಯನ್ಸ್ ನೀವು ಎರಡು ಬಾಯ್ಲ್ಡ್ ಎಗ್ ಅಬ್ಸೊಲ್ಯೂಟ್ಲಿ ಫೈನ್. ಸೊ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬೇಡ್ರಿ, ಮತ್ತೆ ಬ್ರೇಕ್ಫಾಸ್ಟ್ ಜೊತೆ ಕಂಪಲ್ಸರಿ ಪ್ರೋಟೀನ್ಸ್ನು ಇಟ್ಕೊರಿ. ಓಕೆ, ಪ್ರೋಟೀನ್ಸ್ ಇಲ್ಲಾಂದ್ರೆ ಒಂದು ಕಪ್ ಹಾಲಾದರೂ ಆಮೇಲೆ ನೀವು ಆ ಥರ ತಗೋಬಹುದು. ಆಮೇಲೆ ಅದು ಆಗಿ ನೀವು ಮಿನಿಮಮ್ 3-4 ಅವರ್ಸ್ ಗ್ಯಾಪ್ ಇಡ್ರಿ. ಈಗ ಲಂಚ್ ಒಳಗೆ ನೀವು ಎರಡು ಚಪಾತಿ ಅಥವಾ ಪಲ್ಲೆ ಜಾಸ್ತಿ ಇರಲಿ, ನೀವು ರೈಸು ತಗೋರಿ, ಆಮೇಲೆ ಎಂಡ್ ವಿತ್ ಅ ಕರ್ಡ್ ರೈಸ್, ಪ್ರೋಬಯೋಟಿಕ್ಸು. ಸೊ ಆಹಾರದೊಳಗೆ ಮೊಸರನ್ನು ಇಟ್ಕೊರಿ. ಮೊಸರು ನಿಮಗೆ ಇದನ್ನ ಆಗ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಮಜ್ಜಿಗೆ ಆದರೂ ತಗೋರಿ ಊಟ ಆದಮೇಲೆ. ಆಮೇಲೆ ಸೊ ಹಿಂಗೆ ಎಲ್ಲ ಥರ ಆಹಾರಗಳು ಅದ್ರಾಗಿರಬೇಕು. ಆಮೇಲೆ ಅನ್ನ, ಹಾಲು ಅಥವಾ ಅನ್ನ ಮೊಸರು, ಅನ್ನ ಮತ್ತು ದಾಲ್ ಬೆಸ್ಟ್. ಮತ್ತು ಅಸಾಧ್ಯದಷ್ಟು ತುಪ್ಪ, ನಿಮಗೇನು ಸಮಸ್ಯೆ ಇರಲಿಲ್ಲ ಅಥವಾ ಕೊಲೆಸ್ಟ್ರಾಲ್ ಹೈ ಇರಲಿಲ್ಲ, ಫ್ಯಾಟ್ ಹೈ ಇರಲಿಲ್ಲ ಅಂತಂದ್ರೆ ಒಂದು ಚಮಚ ತುಪ್ಪ ಬಳಸೋದು ಬೆಸ್ಟ್ ಅಂತ ನಾ ಹೇಳ್ತೀನಿ. ಸೊ ಇದು ನಿಮ್ದು ಲಂಚ್ ಆಯಿತು. ಲಂಚ್ ಆದಮೇಲೆ ಮತ್ತೆ ಡಿನ್ನರ್, ಡಿನ್ನರ್ ಸಾಧ್ಯ ಆದಷ್ಟೇ 7-8 ಗಂಟೆ ಒಳಗಡೆ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ಆಫ್ಟರ್ ಸನ್ಸೆಟ್ ನಿಮ್ದು ಡೈಜೆಷನ್ ಸ್ವಲ್ಪ ವೀಕ್ ಆಗ್ತದೆ. ಸೊ 6-7 ಗಂಟೆ ಒಳಗೆ ನಿಮ್ದು ಡಿನ್ನರ್ ಮಾಡಿರಿ. ಡಿನ್ನರ್ ಸಾಧ್ಯದಷ್ಟು ಲೈಟ್, ಎಸ್ ಲೈಟು, ಈಸಿಲಿ ಡೈಜೆಸ್ಟೇಬಲ್. ಯಾಕಂದ್ರೆ ನಾವು ಈವ್ನಿಂಗ್ ಆದಮೇಲೆ ನಮ್ಮ ಆಕ್ಟಿವಿಟೀಸ್ ಹೆಚ್ಚಿರಲ್ಲ. ಸೊ ವಿ ಗೋ ಫಾರ್ ಅ ಸ್ಲೀಪ್ ರೆಸ್ಟಿಂಗ್ ಇದ್ರಾಗಿರ್ತದೆ. ಸೊ ಆಕ್ಟಿವಿಟೀಸ್ ಹೆಚ್ಚಿರಂಗಿಲ್ಲ ಅಂದ್ಕೊಂಡು ನಮ್ಮ ಮೆಟಬಲಿಸಮ್ ಸ್ವಲ್ಪ ವೀಕ್ ಇರ್ತದೆ. ಅದಕ್ಕೆ ಸ್ವಲ್ಪ ನಿಮ್ದು ಡಿನ್ನರ್ ಏನು ಮಾಡ್ರಿ ಅಂದ್ರೆ ಲೈಟ್ ಇಟ್ಕೊರಿ. ಏನಾರ ಕಿಚಡಿ ಥರ ಏನಾರ ಮಾಡ್ಕೊರಿ, ಅಥವಾ ಒಂದು ಚಪಾತಿ ಸ್ವಲ್ಪ ಪಲ್ಲೆ, ಅಥವಾ ಓನ್ಲಿ ರೈಸ್ ಕಿಚಡಿ, ಈ ಥರ ಏನಾದರೂ. ಡಿನ್ನರ್ ಶುಡ್ ಬಿ ಲೈಟ್. ಓಕೆ. ಸೊ ಆಮೇಲೆ ಬೆಡ್ ಟೈಮ್ ನಿಮ್ಗೆ ಬೇಕಂತಂದ್ರೆ ಹಾಲು, ಒಂದು ಕಪ್ ಹಾಲು. ಬೆಸ್ಟ್ ಸ್ಲೀಪ್ ಡಿಸ್ಟರ್ಬ್ ಇತ್ತಂದ್ರೆ ಹಾಲು ವಿತ್ ಹಲ್ದಿ ಪೌಡರ್, ಈ ಥರ ಬಿಫೋರ್ ಗೋಯಿಂಗ್ ಟು ಬೆಡ್ ಒಂದು ಗ್ಲಾಸ್ ನೀವು ತೊಗೊಂಡ್ರಿ ಅಂದ್ರೆ ನಿದ್ದೆನೂ ಸರಿ ಬರ್ತದೆ. ಸೊ ಇದು ನಿಮ್ಮದು ಡೈಲಿ ರೂಟೀನ್ ಈ ಥರ ಇರಬೇಕು.
1: ಮೇಡಮ್, ಇನ್ನು ಅತಿಯಾದ ಆಹಾರ ಸೇವನೆಯಿಂದ ಉಂಟಾಗುವಂಥ ಇದು ಸ್ಥೂಲಕಾಯ ಏನಿದೆ ಅಲ್ಲ, ಆ ಸ್ಥೂಲಕಾಯ ಕೂಡ ಒಂದು ಪೌಷ್ಟಿಕ ಸಮಸ್ಯೆನಾ ಹೇಗೆ ಅಂತ?
0: ಎಸ್ ಹೌದು. ಈಗ ನಮಗೆ ಮುಂಚೆ ಏನಾಗಿತ್ತು ಅಂತ, ಲಾಸ್ಟ್ ಇಯರ್ 2025 ಯುನಿಸೆಫ್ ಒಂದು ರಿಪೋರ್ಟ್ ಬಂತು. ಆ ರಿಪೋರ್ಟ್ ಪ್ರಕಾರ, ಈ ರಿಪೋರ್ಟ್ ಏನು NFHS ರಿಪೋರ್ಟಿಂದ ತೆಗಿತೀವಿ. ಸೊ ಅದೇನು ಕನ್ಕ್ಲೂಡ್ ಮಾಡ್ತೀವಿ ಅಂದ್ರೆ, ನಾವು ಇವೇನು ನಮ್ಮದು ಲೋ ಅಥವಾ ಮಿಡ್ ಸೋಷಿಯೋ ಎಕನಾಮಿಕ್ ಕಂಟ್ರೀಸ್, ನಾವು ಇಂಡಿಯಾ ಅದರಲ್ಲಿ ಬರ್ತದೆ. ಸೊ ಅದರಲ್ಲಿ ಜಾಸ್ತಿ ಸ್ಥೌಲ್ಯತೆ ಕಂಡು ಬರ್ತಾ ಇದೆ, ಸ್ಪೆಷಲಿ ಮಕ್ಕಳು. ದೊಡ್ಡವರಲ್ಲೂ ಇದೆ, ಬಟ್ ಮಕ್ಕಳಲ್ಲಿನೂ ಜಾಸ್ತಿ ಸ್ಥೌಲ್ಯತೆ ಕಂಡು ಬರ್ತಾ ಇದೆ. ನಾವು ಮುಂಚೆ ನಮಗೆ ಅಂಡರ್ ನ್ಯೂಟ್ರಿಷನ್, ವಿ ವೇರ್ ವರಿಡ್. ಹೌದಾ? ಅಂಡರ್ ನ್ಯೂಟ್ರಿಷನ್ ನಾವು ಜಾಸ್ತಿ ಸಮಸ್ಯೆ ಇತ್ತು. ಈ ಹುಡುಗರಿಗೆ ಹೆಂಗೆ ವೇಟ್ಗೆ ಏನು ಮಾಡಬೇಕು, ನ್ಯೂಟ್ರಿಷನ್ ಹೆಂಗೆ ಕೊಡಬೇಕು, ಮಸಲ್ ವೇಸ್ಟಿಂಗ್, ಅದರ ಬಗ್ಗೆ ನಾವು ವರಿ ಮಾಡಬೇಕಾಗಿತ್ತು. ಬಟ್ ಲಾಸ್ಟ್ ರಿಪೋರ್ಟ್ದಾಗ ಶಾಕಿಂಗ್ ನ್ಯೂಸ್ ಏನಂತಂದ್ರೆ, ಆ ಅಂಡರ್ ನ್ಯೂಟ್ರಿಷನ್ಗಿಂತ ಇಟ್ ಹ್ಯಾಸ್ ಕ್ರಾಸ್ಡ್, ಒಬೆಸಿಟಿ ಹ್ಯಾಸ್ ಕ್ರಾಸ್ಡ್ ದ ಅಂಡರ್ ನ್ಯೂಟ್ರಿಷನ್. ಸೊ ಅದಕ್ಕೆ ನಾವೀಗ ಡಬಲ್ ಬರ್ಡನ್ ಅಂತ ಹೇಳ್ತಾ ಇದ್ದೀವಿ. ಡಬಲ್ ಬರ್ಡನ್ ಅಂದರೆ ಇಲ್ಲಿ ಅಂಡರ್ ನ್ಯೂಟ್ರಿಷನ್ ಸಮಸ್ಯೆನೂ ಇದೆ, ಆ ಅಂಡರ್ ನ್ಯೂಟ್ರಿಷನ್ ಸಮಸ್ಯೆ ಜೊತೆ ಸ್ಥೌಲ್ಯತೆನೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದರೆ ಒಬೆಸಿಟಿ, ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಒಬೆಸಿಟಿ ಇದೆ. ಇದು 9.2% ಇದ್ರೆ ಇದು 9.4% ಒಬೆಸಿಟಿ ಬಂದಿದೆ ರೀ ಮಕ್ಕಳಲ್ಲಿ. ಯಾಕಂದರೆ ಅದೇ ಅನ್ ಹೆಲ್ದಿ ಫುಡ್ಸು, ಜಂಕ್ ಫುಡ್ಡು, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಡು, ಈಸಿಲಿ ಅವೈಲೇಬಲ್ ಫುಡ್ಡು. ಆಮೇಲೆ ಈ ಹುಡುಗರಿಗೆ ಆಟ ಆಡೋಕ್ಕೆ ಪ್ಲೇ ಗ್ರೌಂಡ್ಸು ಇಲ್ಲ, ಆ್ಯಂಡ್ ಈಸಿಲಿ ಅವೈಲೇಬಲ್ ಮನೆ ಹತ್ರನೇ ಎಲ್ಲ ಶಾಪ್ಸ್ ಇರ್ತವೆ. ಹಂಗೆ ನಿಮ್ಮ ಸ್ಕೂಲ್ ಹತ್ರನೂ ಎಲ್ಲ ಥರ ಬೇಕ್ರೀಸು, ಜಂಕ್ ಫುಡ್ ಇವು ಇರ್ತಾವೆ. ಆ್ಯಂಡ್ ಪೇರೆಂಟ್ಸ್ ಕ್ಯಾನ್ ಆಲ್ಸೋ ಎಫರ್ಡ್ ಇಟ್. ಸೊ ಫೆಸಿಲಿಟೀಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾಗ್ತದೆ ಹುಡುಗರಲ್ಲಿ ಸ್ಪೆಷಲಿ, ಅದರಿಂದ ಏನಾಗ್ತಾ ಇದೆ ಅಂತಂದ್ರೆ, ಅವು ಯಂಗ್ ಏಜ್ ಒಳಗೆ ಅವಕ್ಕೆ NCD ಡಿಸೀಸಸ್ ನಾವೇನು ಹೇಳ್ತೇವೆ ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಕಾರ್ಡಿಯೋವೆಸ್ಕ್ಯುಲರ್ ಡಿಸಾರ್ಡರ್ಸು, ಮೆಟಬಾಲಿಕ್ ಸಿಂಡ್ರೋಮ್ ಜಾಸ್ತಿ ಜಾಸ್ತಿ ಮಕ್ಕಳಲ್ಲಿ ಅಂದರೆ ಜಾಸ್ತಿ ಜಾಸ್ತಿ ಜನರಲ್ಲಿ ಕಂಡು ಬರ್ತಾ ಇದೆ. ನೀವು ಶಾಕಿಂಗ್ ಅಂತಂದರೆ ಈಗ ಸ್ವಲ್ಪ ಮಕ್ಕಳಲ್ಲಿ ವೇಟ್ ಗೇನ್ದಿಂದ ಹೈಪರ್ ಟೆನ್ಷನ್ನು, ಡಯಾಬಿಟೀಸು, ಮೆಟಬಾಲಿಕ್ ಸಿಂಡ್ರೋಮ್ಸ್ ಎಲ್ಲ ಕಂಡು ಬರ್ತಾ ಇದೆ ಈಗ ಮಕ್ಕಳಲ್ಲಿ.
1: ಮೇಡಮ್, ಈಗ ನಮಗೆ ಕಾಡುವಂತಹ ಕೆಲವು ಆರೋಗ್ಯ ಸಮಸ್ಯೆಗಳಿಂದ ಕೆಲವೊಂದು ಔಷಧಿಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಅಂತಹ ಸಂದರ್ಭದಲ್ಲಿ ಈ ಪೌಷ್ಟಿಕಾಂಶಗಳ ಮಟ್ಟ ಏನಾದರೂ ಕಡಿಮೆ ಆಗುತ್ತಾ ಹೇಗೆ?
0: ಎಸ್, ಅದು ಒಂದು ಸಮಸ್ಯೆ ಇದೆ. ಈಗ ಲಾಸ್ಟ್ ನಾವಿನ್ನು ರಿಪೋರ್ಟ್ಸ್ ಬರ್ತಾ ಇದೆ, ಸ್ಟಡೀಸ್ ಬರ್ತಾ ಇದೆ ಆ ಬೇಸಿಸ್ ಮೇಲೆ. ಈಗ 40-50 ಇಯರ್ಸ್ ಆದಮೇಲೆ ಎವ್ರಿ ಪರ್ಸನ್ ಇಸ್ ಅ ಡಯಾಬಿಟಿಕ್ ಹೈಪರ್ಟೆನ್ಸಿವ್ ಥೈರಾಯ್ಡ್. ಹೌದಾ? ಸೊ ಅದ್ರ ಸಂಬಂಧ ಅವರು ಮಿನಿಮಮ್ ಏನಿಲ್ಲ ಅಂದ್ರೆ 3-4 ಟ್ಯಾಬ್ಲೆಟ್ಸ್ ಪರ್ ಡೇ ಎವ್ರಿ ಪರ್ಸನ್ ಇಸ್ ಕನ್ಸ್ಯೂಮಿಂಗ್. ಸೊ ಅದ್ರದ ಮೆಡಿಕೇಶನ್ಸ್ ಅಥವಾ ಡ್ರಗ್ ಕನ್ಸಪ್ಷನ್ದಿಂದ ಅದು ಇಟ್ ಈಸ್ ಎಫೆಕ್ಟಿಂಗ್ ದ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್. ಹೌದಾ? ಇದೇನಾಗ್ತದೆ, ಇವ ದೀಸ್ ಆರ್ ಆಲ್ ಮೆಡಿಕೇಶನ್ಸ್, ಇವು ಮೆಟಬಾಲಿಸಮ್ನ ಎಲ್ಲ ಚೇಂಜ್ ಮಾಡ್ತಾ ಇದೆ. ಇವು ಆಲ್ಮೋಸ್ಟ್ ಆಲ್ ಮೆಡಿಸಿನ್ಸ್ ಇವೆಲ್ಲ ಒಂದೊಂದು ಎನ್ಝೈಮ್ಸ್ನ ಸಪ್ರೆಸ್ ಮಾಡ್ತದೆ. ಸಪ್ರೆಸ್ ಅಂದ್ರೆ ಒಂದೊಂದು ಎನ್ಝೈಮ್ಸ್ನ ಕೆಲಸ ಮಾಡಿಸಿ ಕೊಡಲ್ಲ, ಆಮೇಲೆ ಅಬ್ಸಾರ್ಬ್ ಆಗಕ್ಕೆ ಕೊಡಂಗಿಲ್ಲ. ಸೊ ಇದೇನಾಗ್ತಾ ಇದೆ ಅಂತಂದ್ರೆ ಇದು ಡೈಜೆಷನ್ಗೆ ಎಫೆಕ್ಟ್ ಆಗ್ತಾ ಇದೆ. ಡೈಜೆಷನ್ಗೆ ಎಫೆಕ್ಟ್ ಆಗ್ತಾ ಇರೋದ್ರಿಂದ ಏನಾಗ್ತದೆ, ನಾವು ಏನು ಆಹಾರ ಸೇವನೆ ಮಾಡ್ತೇವೆ, ಹೆಲ್ದಿ ಫುಡ್ಡನ್ನು ಇದ್ದರೂ ಏನಾಗ್ತದೆ, ನಾವು ತಿಂತಾ ಇದ್ದೇವೆ ಬಟ್ ಅದೇನಾಗ್ತದೆ ಬಾಡಿಗೆ ಅದು ಯುಟಿಲೈಸ್ ಆಗ್ತಾ ಇಲ್ಲ, ಅದು ಸರಿಯಾಗಿ ಅಬ್ಸಾರ್ಬ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾವು ಅದು ಯಾವಾಗಲೂ ಅದು ಡ್ರಗ್ ಅಂಡ್ ಫುಡ್ ಇಂಟರಾಕ್ಷನ್ನು, ಡ್ರಗ್ ಇಂಟರಾಕ್ಷನ್ನು, ನ್ಯೂಟ್ರಿಯೆಂಟ್ ಇಂಟರಾಕ್ಷನ್. ಸೊ ನಾವು

0: ಏನು ಮೆಡಿಸಿನ್ಸ್ ತಗೋತಾ ಇದ್ದೀವಿ, ಆ ಮೆಡಿಸಿನ್ಸ್ ಮೇಲೆ ನಾವು ಯಾವ ಫುಡ್ಡು ಯಾವ ಬೆಸ್ಟ್ ಟೈಮು ಹೆಂಗೆ ತಗೋಬೇಕು ಅನ್ನೋದನ್ನು ಈಗ ಒಂದು ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ.
1: ಮೇಡಮ್, ಈಗ ಈ ಒಂದು ಅನಿಮಿಯಾ ಮತ್ತು ರಕ್ತಹೀನತೆ ಮತ್ತು ಪೌಷ್ಟಿಕಾಂಶದ ಕೊರತೆ ಇವೆರಡರ ನಡುವೆ ಏನು ಸಂಬಂಧ ಇದೆ ಅಂತ?
0: ಡೈರೆಕ್ಟ್ಲಿ ಅಸೋಸಿಯೇಟೆಡ್ ಅಂತ ಹೇಳಬೇಕು. ನಾನೀಗ ಇಲ್ಲಿ ಕಡಿಮೆ ಆಹಾರ ಸೇವನೆ ಮಾಡಿದೀವಿ ಅಂದರೆ ಡೆಫಿನೆಟ್ಲಿ ಅಗೇನ್ ಐರನ್ ಕಂಟೆಂಟ್ ಕಡಿಮೆ ಆಗ್ತದೆ. ಸೊ ಐರನ್ ಕಂಟೆಂಟ್ ಕಡಿಮೆ ಆಗೋದಕ್ಕೆ ಆಹಾರ ಒಂದು ಮೇನ್ ಅದ. ಆಮೇಲೆ ನಮ್ದು ಆಹಾರ ಒಳಗೆ ಅದ್ರ ಜೊತೆ ಪ್ರೋಟೀನ್ಸ್ ಕಡಿಮೆ ಇತ್ತಂದ್ರೆ, ಆಮೇಲೆ ವೈಟಮಿನ್ ಸಿ ಕಡಿಮೆ ಇತ್ತಂದ್ರೆ, ಆಮೇಲೆ ಮಿನರಲ್ಸ್ ಕಡಿಮೆ ಇತ್ತಂದ್ರೆ. ಸೊ ನಾನು ಈಗ ಪ್ರೋಟೀನ್ ಪೌಡರ್ ತೊಗೊಳಕತ್ತೀನಿ. ಸೊ ಪ್ರೋಟೀನ್ ಈಗೆಲ್ಲರೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವಿ ಡೋಂಟ್ ವಾಂಟ್ ಅ ಡೈಟ್. ನಾವು ಏನೋ ಅದನ್ನು ಯಾರು ಮಾಡ್ಕೊತಾರೆ ರೀ, ರೆಡಿಮೇಡ್ ಡೈಟ್ ಇದನ್ನು ಪೌಡರ್ ಸಿಗ್ತದೆ ಮಾರ್ಕೆಟ್ದಾಗ ಈಸಿಲಿ ಅವೈಲೇಬಲ್ ಐತಿ, ನಾ ಅದನ್ನು ತೊಗೋಬೇಕು ಅಂತ ಹೇಳ್ತಾರೆ. ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಸೈಡ್ ಇಫೆಕ್ಟ್ಸ್. ಹೌದಾ? ಒಂದು ಐರನ್ ಹೆಚ್ಚು ಆಗಬೇಕು ಅಂತಂದ್ರೆ ನಮಗೆ ಅದ್ರ ಜೊತೆ ಪ್ರೋಟೀನ್ಸು ಬೇಕು. ಪ್ರೋಟೀನ್ಸ್ ಆರ್ ದ ಬೈಂಡರ್ಸ್, ಅದು ಪ್ರೋಟೀನ್ಸ್ ಆರ್ ಬೈಂಡರ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟರ್ಸ್ ಅಂತ ನಾವೇನು ಹೇಳ್ತೀವಿ. ಅದ್ರ ಜೊತೆ ಮಿನರಲ್ಸು ಬೇಕು ಮತ್ತು ವೈಟಮಿನ್ಸು ಬೇಕು. ಯಾಕಂದ್ರೆ ಒಂದು ಆಹಾರ ಒಳಗೆ ಯಾವಾಗಲೂ ಇದು ಐರನ್ ಏನಿರ್ತದೆ, ಹೀಮ್ ಆ್ಯಂಡ್ ನಾನ್ ಹೀಮ್ ಫಾರ್ಮ್ದಾಗ ಇರ್ತದೆ ರೀ. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನಾವು ಹೇಳ್ತೀವಿ, ಪಾಲಕ್ ಇಸ್ ಅ ಗುಡ್ ಸೋರ್ಸ್ ಆಫ್ ಐರನ್. ಆ್ಯಕ್ಚುಲಿ ಅದು ನಾನ್ ಹೀಮ್ ಫಾರ್ಮ್ದಾಗ ಇರ್ತದೆ. ಓ, ಐರನ್ ನನಗೆ ಡಾಕ್ಟರ್ ಹೇಳಿದ್ದಾರೆ ಹೈ ಐರನ್ ರಿಚ್ ಡೈಟ್ ತಿನ್ನರಿ ಅಂತ, ನಾನು ಪಾಲಕ್ ತಿಂತೀನಿ. ಅದು ಬರೀ ನೀವು ಪಾಲಕ್ ತಿಂದರೆ ಏನೂ ಎಫೆಕ್ಟ್ ಆಗೋದಿಲ್ಲ. ಬೀಟ್ರೂಟ್ ಈಸ್ ಆಲ್ಸೋ ಗುಡ್ ಸೋರ್ಸ್ ಆಫ್ ಐರನ್. ಬಟ್ ನಾನು ಬರೀ ಬೀಟ್ರೂಟ್ ತಿನ್ನೋದ್ರಿಂದ ನನಗೆ ಐರನ್ ಅಬ್ಸಾರ್ಪ್ಷನ್ ಅಥವಾ ಐರನ್ ಹೆಚ್ಚು ಆಗೋದಿಲ್ಲ. ನಾ ಅದ್ರ ಜೊತೆ ಒಂದು ಕಾಂಬಿನೇಷನ್, ಅದ್ರ ಜೊತೆ ಮಿನರಲ್ಸ್ ಇರಬೇಕು, ಅದ್ರ ಜೊತೆ ವೈಟಮಿನ್ಸ್ ಇರಬೇಕು. ಆ ಕಾಂಬಿನೇಷನ್ದಾಗ ಫಾರ್ ಎಕ್ಸಾಂಪಲ್ ಈಗ ಪಾಲಕ್, ಓಕೆ, ಗುಡ್ ಸೋರ್ಸ್ ಆಫ್ ಐರನ್, ಹೌದು. ಬಟ್ ನಾ ಪಾಲಕನ್ನ ಡೈರೆಕ್ಟ್ ತಿಂದ್ರೂ ಅದರದ್ದು ಎಫೆಕ್ಟ್ಸ್ ಅದ. ಯಾಕಂದರೆ ಎವ್ರಿ ಫುಡ್ ಹ್ಯಾಸ್ ಅ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಪ್ರಾಪರ್ಟಿ. ಸೊ ಪಾಲಕನ್ನು ಬೇಯಿಸಿ ತಿನ್ನೋದು ಆಲ್ವೇಸ್ ಬೆಟರ್. ಯಾಕಂದರೆ ಅದ್ರೊಳಗೆ ಮತ್ತು ವರ್ಮ್ಸು ಆಮೇಲೆ ಬ್ಯಾಕ್ಟೀರಿಯಾಸು ಪ್ಯಾರಸೈಟ್ಸು ಜಾಸ್ತಿ ಇರ್ತದೆ. ಕುಕ್ ಮಾಡಿದ ಮೇಲೆ ನಾವೇನು ಮಾಡಬೇಕಂದ್ರೆ ಪಾಲಕ್ ಜೊತೆ ವೈಟಮಿನ್ ಸಿ ಟೊಮೆಟೊ ಅವರೇ ಹಾಕೋರಿ ಅಥವಾ ಲಿಂಬೆ ಹಣ್ಣು. ಬಟ್ ಕುಕ್ ಮಾಡಬೇಡ್ರಿ ಅಷ್ಟೇ, ಅದನ್ನು ಫಸ್ಟ್ ಪಾಲಕನ್ನು ಕುಕ್ ಮಾಡಿ ನೀವು ಯಾವಾಗ ಊಟ ಮಾಡ್ತಿರ್ತೀರಿ ಅವಾಗ ಅದರ ಜೊತೆ ಲೆಮನ್ನು ಟೊಮೆಟೊ ಅದ್ರ ಜೊತೆ ನೀವು ಸೇವನೆ ಮಾಡಿದ್ರೆ ಇದು ಏನು ನಾನ್ ಹೀಮ್ ಇರ್ತದೆ, ಐರನ್ ಕಂಟೆಂಟ್ ಇರ್ತದೆ, ಅದು ಬಾಡಿ ಒಳಗೆ ಅಬ್ಸಾರ್ಬ್ ಆಗೋದಿಲ್ಲ. ಬಟ್ ನಾನು ಅದನ್ನು ವೈಟಮಿನ್ ಸಿ ಅಥವಾ ಲಿಂಬು ಜೊತೆ ತಿಂದೆ ಅಂತಂದ್ರೆ ಇಟ್ ಈಸ್ ಪ್ರಾಪರ್ಲಿ ಅಬ್ಸಾರ್ಬ್. ಸೊ ನಾನ್ ಹೀಮ್ ಹೀಮ್ದ ಕನ್ವರ್ಟ್ ಆಗಿ ಅವಾಗ ಅದ ಬೆಸ್ಟ್ ನನಗೆ ಅಬ್ಸಾರ್ಬ್, ಆಮೇಲೆ ಐರನ್ ಇದನ್ನಿರ್ತದೆ. ಸೊ ಅದಕ್ಕೆ ನಾವು ಹೇಳ್ತೀವಿ ಕುಕಿಂಗ್ ಮೆಥಡ್ಸ್ ಆ್ಯಂಡ್ ಈಟಿಂಗ್ ಪ್ಯಾಟರ್ನ್ಸ್. ನೀವು ನಾ ಇದನ್ನು ತಿಂತೇನಂದ್ರೆ ಇದನ್ನು ನಂಗೆ ಜಾಸ್ತಿ ಆಗ್ತದೆ, ಬೀಟ್ರೂಟ್ ತಿಂತೀನಿ. ಎಕ್ಸಾಂಪಲ್ ಸೇಮ್ ವಿತ್ ಬೀಟ್ರೂಟ್ ಆಲ್ಸೋ, ಬೀಟ್ರೂಟ್ ಜೊತೆ ವೈಟಮಿನ್ ಸಿ ತಗೋರಿ, ಬೆಸ್ಟ್ ಅಬ್ಸಾರ್ಪ್ಷನ್ ಐರನ್ ಆಗ್ತದೆ. ಸೊ ನೀವು ಹೆಲ್ದಿ ಫುಡ್ ತಿಂತಾ ಇದ್ದೀರಿ ಅದು ಕರೆಕ್ಟ್ ಐತಿ. ಬಟ್ ಟೈಮಿಂಗು ಆಮೇಲೆ ಕುಕಿಂಗ್ ಮೆಥಡ್ಸು ಆಮೇಲೆ ಹೆಂಗೆ ತಿನ್ಬೇಕು ಯಾವ ಕಾಂಬಿನೇಷನ್ಲಿ ತಿಂದ್ರೆ ಅದು ಇನ್ಕ್ರೀಸ್ ಆಗ್ತದೆ, ಎನಿಮಿಯಾ ಹೆಂಗೆ ನಾವು ಇದನ್ನು ಮಾಡಬೇಕು ಅಂಥೇಳಿ ನಾವು ಆಹಾರದೊಳಗೆ ಪದ್ಧತಿನ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಅಂದರೆ ಡೆಫಿನೆಟ್ಲಿ ಅದನ್ನು ಇನ್ಕ್ರೀಸ್ ಮಾಡಬೇಕು. ಸೊ ಇನಿಷಿಯಲ್ ಸ್ಟೇಜ್ ಇತ್ತಂದ್ರೆ ಆಹಾರದಿಂದ ಕವರ್ ಮಾಡ್ಕೊರಿ, ಇಲ್ಲ ಜಾಸ್ತಿ ಎನಿಮಿಯಾ ಇತ್ತಂದ್ರೆ ಆಹಾರ ವಿತ್ ನಾವು ಸಪ್ಲಿಮೆಂಟ್ಸ್ ತೊಗೋಬೇಕಾಗ್ತದೆ ಸ್ವಲ್ಪ ದಿವಸ ತನಕ. ಸೊ ಬಟ್ ಐರನ್ದ ಸಪ್ಲಿಮೆಂಟ್ಸ್ ಪ್ರಾಬ್ಲಮ್ ಏನಂತಂದ್ರೆ ಅದು ಕಾನ್ಸ್ಟಿಪೇಷನ್ ಆಗ್ತದೆ ಒಮ್ಮೊಮ್ಮೆ. ಸೊ ಅದಕ್ಕೆ ಸ್ವಲ್ಪ ಹೈ ಫೈಬರ್ ಇಟ್ಕೊಂಡು ಮತ್ತು ನೀರು ನೀವು ಜಾಸ್ತಿ ತಗೋತಾ ಇದ್ದೀರಿ ಅಂತಂದ್ರೆ ಅದು ನಿಮಗೆ ಎನಿಮಿಯಾದಿಂದ ಇದು ಮಾಡ್ಬೋದು. ಆಮೇಲೆ ಎನಿಮಿಯಾ ಸಪ್ಲಿಮೆಂಟ್ಸ್ ಏನು ತಗೋತಾ ಇದ್ದಾರೆ, ಐರನ್ ಸಪ್ಲಿಮೆಂಟ್ಸ್ ಇಮಿಡಿಯೇಟ್ಲಿ ಫುಡ್ ಜೊತೆ ತಗೊಳ್ಳೋದು ಒಳ್ಳೇದಲ್ಲ. ಸೊ ಫುಡ್ ತಿಂದ ಒಂದು ಸ್ವಲ್ಪ ಹೊತ್ತಿಗೆ ಅಥವಾ ಹಾಫ್ ಆನ್ ಅವರ್ ಆದಮೇಲೆ ನೀವು ಅದನ್ನು ಸಪ್ಲಿಮೆಂಟ್ ಅಥವಾ ಟ್ಯಾಬ್ಲೆಟ್ ತಗೋರಿ. ಅದರ ಜೊತೆ ಬಿ 12 ತೊಗೊಳೋದು ಬೆಸ್ಟು, ಬಿ 9 ತೊಗೊಳೋದು ಬೆಸ್ಟು. ಬಿ 12 ಆಲ್ವೇಸ್ ಬೆಸ್ಟ್ ಇಸ್ ಅರ್ಲಿ ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ ತೊಗೊಳೋದು ಬೆಸ್ಟ್. ಅದು ಇದನ್ನ ಫುಡ್ ಜೊತೆ ತೊಗೊಂಡ್ರೆ ಅಥವಾ ಊಟ ಮಾಡಿ ತೊಗೊಂಡ್ರೆ ಅಷ್ಟು ಇಫೆಕ್ಟಿವ್ ಇರೋಂಗಿಲ್ಲ. ಸೊ ಬಿ 12 ಅರ್ಲಿ ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ ತೊಗೊಳೋದು ಬೆಸ್ಟ್ ಟೈಮಿಂಗ್.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ರಾಷ್ಟ್ರೀಯ ಒಂದು ಪೌಷ್ಟಿಕ ಮಾಸವನ್ನು ಕೇವಲ ಒಂದು ತಿಂಗಳ ಆಚರಣೆಗಾಗಿ ನೋಡದೆ ನಾವು ವರ್ಷವಿಡೀ ಪಾಲಿಸ್ಬೇಕು ಅನ್ನೋದಾದರೆ ಇವೆಲ್ಲ ಅಭ್ಯಾಸಗಳನ್ನು ನಾವು ರೂಢಿ ಮಾಡ್ಕೊಳ್ಬೇಕು ಅಂತ?
0: ಹೌದು, ಈಗ ಆ್ಯಕ್ಚುಲಿ ಇದು ನ್ಯೂಟ್ರಿಷನ್ ಮಂತನ್ನು ಯಾಕೆ ಮಾಡಿದ್ರು, ಫಸ್ಟ್ ವೀಕ್ ಇತ್ತು. ಸೊ ವೀಕ್ದ ನಾವು ಅವೇರ್ನೆಸ್ ಅಷ್ಟು ಕ್ರಿಯೇಟ್ ಮಾಡೋಕೆ ಆಗಲಿಲ್ಲ. ನೀವು ವೀಕ್ ಯಾಕೆ ನೀವು ವರ್ಷಾನಿಡಿ ಸೆಲೆಬ್ರೇಟ್ ಮಾಡಿದ್ರು ನಾವು ಎಷ್ಟು ಡೆಫಿಷಿಯನ್ಸಿ ಡಿಸಾರ್ಡರ್ಸನ್ನು ನಾವು ಮಾಡೋಕೆ ಆಗಬೇಕಾಗ್ತದೆ, ಬಟ್ ಆಗ್ತಾ ಇಲ್ಲ. ಸೊ ಆಗ್ತಾ ಇಲ್ಲ ಅಂತ ಕೂಡ ನಾವು ಅದನ್ನು ವೀಕ್ನ ಈಗ ಮಂತ್ ತೊಗೊಂಬಂದೇವಿ. ಸೊ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇನ್ನೂ ನಾವು ಅದರದ್ದು ಕುಪೋಷಣದ ರಿಲೇಟೆಡ್ ಸಮಸ್ಯೆಗಳು ನೋಡಾಕತ್ರ ಮೇ ಬಿ ಅದಿನ್ನು 2 ತಿಂಗಳಾಗ್ತದೆ, 3 ತಿಂಗಳಾಗ್ತದೆ. ಸೊ ಅದಕ್ಕೆ ನಾವೇನು ಮಾಡಬೇಕಂತಂದ್ರೆ ಈಗ ಜನರಲ್ಲಿ ಡೇ ಟು ಡೇ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಸ್ಕೂಲು, ಕಮ್ಯುನಿಟಿ ಬೇಸ್ಡು, ಕೇವಲ ನಾವು ನ್ಯೂಟ್ರಿಷನ್ ಮಂತ್ ಅಷ್ಟೇ ಅಲ್ಲದ ಅದರ್ ಡೇಸ್ ಆಲ್ಸೋ ಎವ್ರಿ ಮಂತ್ ಸ್ಕೂಲ್ ಒಳಗೂ ಎಲ್ಲರೂ. ಈಗ ನೀವು ಒಂದು ಸಿಂಪಲ್ ಸ್ಟೆಪ್ಪು ತೊಗೋಬೋದು, ಒಂದು ಸ್ಕೂಲ್ದಾಗ ಒಂದು ಅದರದೇ ಅದೊಂದು ಕ್ಲಾಸ್ ರೂಮ್ ಗತೆ ಮಾಡಿಬಿಡ್ರಿ, ಒಂದು ರೂಮ್ ಮಾಡಿರಿ, ನ್ಯೂಟ್ರಿಷನ್ ರೂಮ್, ಡೈಟ್ ರೂಮ್ ಅಂತ ಹಾಕಿಬಿಟ್ರೆ ಹುಡುಗರು ಡೈಲಿ ಹೋಗಿ ಅಲ್ಲಿ ನೋಡಿ ಬರ್ಬೋದು. ಅಥವಾ ಒಂದು ಕಂಪಲ್ಸರಿ ಒಂದು 10 ಮಿನಿಟ್ಸ್ ಅಲ್ಲಿ ಹೋಗಿ ಆ ಹುಡುಗರು ನೋಡ್ಕೊಂತ ಬಂದ್ರೆ ಅಂದರೆ ಡೈಲಿ ನೋಡ್ತಾ ಇದ್ರೆ ಅವ್ರಿಗೂ ಅದರದ್ದು ಅವೇರ್ನೆಸ್ ಬರ್ತದೆ. ಓ, ನಾ ಇದನ್ನು ತಿಂದ್ರೆ ಇದನ್ನಾಗ್ತದೆ, ಯಾವ್ದು ಬೆನಿಫಿಟ್ಸ್ ಅದ, ಆಮೇಲೆ ಪ್ರೊಸೆಸ್ಡ್ ಫುಡ್ದಿಂದ ನಿಮಗೆ ಏನು ಅದರದ್ದು ಎಫೆಕ್ಟ್ಸ್ ಅದಾವು ಅಂದ್ರೆ ಅದರಿಂದ ಏನು

0: ಹಾನಿಕಾರಿ ಅದ. ನೀವು ಅದನ್ನೆಲ್ಲ ಚಾರ್ಟ್ ಹಾಕಿದ್ರಿ ಅಂದ್ರೆ ಹುಡುಗರು ಡೈಲಿ ಡೈಲಿ ಅದನ್ನ ಒಂದ್ ಕಲ್ಟಿವೇಟ್ ಮಾಡ್ಕೊಂತ ಹೋಗ್ತಾವ. ಅಷ್ಟೇ ಅಲ್ದ, ಈಗ ಕಮ್ಯುನಿಟಿ ಬೇಸ್ಡ್ ಆತಂತಂದ್ರೆ ಕಮ್ಯುನಿಟಿ ಒಳಗೂ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಕ ಈಗ PHC ಸೆಂಟರ್ ಅಲ್ಲಿ ಜನರಿಗೆ ಅವೇರ್ನೆಸ್ ಕಾನ್ಸ್ಟೆಂಟ್ಲಿ ನಾವು ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂತ ಹೋಗ್ಬೇಕು. ಈಗ ಎಲ್ಲಾರ ಕೈಯಾಗ ಮೊಬೈಲ್ ಅದಾವ, ಫೋನ್ಸ್ ಅದಾವ, ಸೊ ರೇಡಿಯೋ, ಟಿವಿ, ಸೋಷಿಯಲ್ ಮೀಡಿಯಾಸ್, ಫೋನ್ಸ್ ಒಳಗೆ ನಾವು ರಿಪೀಟೆಡ್ಲಿ ಹೆಲ್ತ್ ರಿಲೇಟೆಡ್ ಅವೇರ್ನೆಸ್ ಈಸಿ ಅಂಡ್ ಬೆಸ್ಟ್ ವೇ ಅಂತ ನಾ ಹೇಳ್ತೀನಿ. ಯಾಕಂದ್ರೆ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಎಲ್ಲರೂ ಈಗ ಫೋನ್ಸ್ ನೋಡ್ತಿರ್ತಾರೆ. ಸೊ ಅದರ ಒಳಗೂ ನಾವು ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ಸೊ ಈ ಮಂತ್ ಅಷ್ಟೇ ಅಲ್ದ, ಎಂಟೈರ್ ಇಯರ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅವೇರ್ನೆಸ್ ಎಲ್ಲಿ ತನಕ ಕ್ರಿಯೇಟ್ ಮಾಡಬೇಕು ಅಂದ್ರೆ ವಿ ಶುಡ್ ಫೋರ್ಸ್ ಪೀಪಲ್ ಟು ಈಟ್ ಅ ಹೆಲ್ದಿ ಡೈಟ್. ಹೌದಾ? ಯಾಕಂದ್ರೆ ಈಗ NCD ಕಂಡೀಷನ್ಸ್ ಡಿಸೀಸಸ್ ಭಾಳ ಬರ್ತಾ ಇದ್ದಾರೆ. ಸೊ ಅದನ್ನು ಪ್ರಿವೆಂಟ್ ಮಾಡ್ಬೇಕಂದ್ರೆ ನಾವು ಏನಾದರೂ ಒಂದು ಮೇಜರ್ ಒಂದು ಸ್ಟೆಪ್ ತಗೋಬೇಕು. ಸೊ ಕಾನ್ಸ್ಟೆಂಟ್ ನಾವು ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂತ ಹೋಗ್ಬೇಕು. ಸೊ ರೇಡಿಯೋ ಇಸ್ ಆಲ್ಸೋ ಅ ಬೆಸ್ಟ್ ಮೀಡಿಯಾ. ಫಾರ್ ಎಕ್ಸಾಂಪಲ್, ನಾನು ಕಾರ್ ಡ್ರೈವ್ ಮಾಡ್ತಾ ಇರ್ತೀನಿ, ಡ್ರೈವ್ ಮಾಡ್ಬೇಕಾದ್ರೆ ನಾನು ನೋಡೋಕ್ಕಾಗಂಗಿಲ್ಲ, ಬಟ್ ಸ್ಟಿಲ್ ಐ ವಿಲ್ ಬಿ ಲಿಸ್ನಿಂಗ್. ಸೊ ನಾವು ಒಂದು 10 ನಿಮಿಷದಾಗೂ ನಾನು ಎಷ್ಟೋ ನಾಲೆಜ್ ಮತ್ತು ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡ್ಕೊತೀನಿ. ಸೊ ಈ ಮೀಡಿಯಾಸ್ದಿಂದನೂ ಬೆಸ್ಟ್ ನ್ಯೂಸ್ ಪೇಪರ್ ಆಗಲಿ, ಡೈಲಿ ನಾವು ಅದನ್ನು ಪದ್ಧತಿ ಅಳವಡಿಸ್ಕೊತಿದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಡೆಫಿನೆಟ್ಲಿ ನಾವು ಇವೇನು ಸಮಸ್ಯೆಗಳದಾವೆ ನ್ಯೂಟ್ರಿಷನ್ ರಿಲೇಟೆಡ್ ಸಮಸ್ಯೆಗಳನ್ನ ಪರಿಹರಿಸ್ಬೋದು ಅಂತ ಹೇಳ್ತೀನಿ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಸೊ ಈಚ್ ಸ್ಮಾಲ್ ಸ್ಟೆಪ್ ನೀವು ಒಂದು ತಗೊಂಡ್ರಿ ಅಂದ್ರೂ ಎಷ್ಟೋ ಹ್ಯೂಜ್ ಇಂಪ್ಯಾಕ್ಟ್ ಆಗ್ತದೆ. ಒಂದು ಸಿಂಪಲ್ ಹೇಳೋದಂದ್ರೆ ಸಾಲ್ಟ್ ಇಂಟೇಕ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ಸಣ್ಣ ಚೇಂಜ್, ಸಾಲ್ಟ್ ಕನ್ಸಪ್ಷನ್ ಜಾಸ್ತಿ ಆಯ್ತು ಅಂದ್ರೆ ಸ್ವಲ್ಪ ಸಾಲ್ಟ್ 1 teaspoon ಹಾಕ್ತಾ ಇದ್ರಿ, 1 teaspoon ಕಿತ ಒಂದು ಸ್ವಲ್ಪ 1/2 teaspoon ತಗೊಂಬರ್ರಿ. ಓಕೆ, 1/2 teaspoon ಅದು ಎಷ್ಟೋ ಸಮಸ್ಯೆಗಳನ್ನ ಪರಿಹರಿಸ್ಬೋದು. ಸೊ ಒಂದು ಸಿಂಪಲ್ ಸ್ಟೆಪ್ ನೀವು ಏನೋ ಅಳವಡಿಸ್ಕೊಂಡು ಅದನ್ನ ರೂಟೀನ್ ಒಳಗೆ ನೀವು ತಗೊಂತ ಬಂದ್ರಿ ಅಂತಂದ್ರೆ ಎಷ್ಟೋ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡ್ಬೋದು. ಸೊ ಹಂಗೆ ಒಂದು ಸಣ್ಣ ಸ್ಟೆಪ್ ಇವತ್ತು ಒಂದು ಕ್ರಿಯೇಟ್ ಮಾಡ್ಕೋರಿ ಅಂತ ಒಂದು ಡೈಲಿ ಒಂದು ಮೋಟೋ ಇಟ್ಕೋರಿ. ಓಕೆ, ಇವತ್ತನ್ನ ಈ ಫುಡ್ನ ಅಥವಾ ಅನ್ಹೆಲ್ದಿ ಫುಡ್ನ ನಾ ಇವತ್ತು ಇದನ್ನ ತಿನ್ನೋದಿಲ್ಲ, ಅಥವಾ ಇಫ್ ಐ ಈಟ್ ಆಲ್ಸೋ ವೀಕ್ಲಿ ಒನ್ಸ್, ನಾನು ಡೈಲಿ ಇದನ್ನ ನಾನು 2 ದಿವಸಕ್ಕೆ 1 ಅದನ್ನು ಕನ್ಸ್ಯೂಮ್ ಮಾಡ್ತೇನೆ, ಆಮೇಲೆ 3 ದಿವಸ, ಆಮೇಲೆ ವೀಕ್ಲಿ ಒನ್ಸ್, ಆಮೇಲೆ ಮಂತ್ಲಿ ಒನ್ಸ್. ಸೊ ಈ ಥರ ನಾವು ಒಂದು ಹ್ಯಾಬಿಟ್ ಕ್ರಿಯೇಟ್ ಮಾಡ್ಕೊತ ಹೋದ್ವಿ ಅಂದ್ರೆ ಎಷ್ಟೋ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಅನ್ನ ನಾವು ಕಡಿಮೆ ಮಾಡಬಹುದು. ಆಮೇಲೆ ಸಾಧ್ಯದಷ್ಟು ಸೀಸನಲ್ ರೀಜನಲ್ ಫುಡ್ ಕನ್ಸ್ಯೂಮ್ ಮಾಡ್ರಿ, ಹೆಲ್ದಿ ಫುಡ್ ಏನು ನಮ್ಮಲ್ಲಿ ನಾವು ಗ್ರೋ ಮಾಡ್ತೀವಿ ಫಾರ್ಮರ್ಸ್ಗೂ ಹೆಲ್ಪ್ ಮಾಡ್ರಿ, ಆರ್ಗ್ಯಾನಿಕ್ ಸಾಧ್ಯದಷ್ಟು ಕನ್ಸ್ಯೂಮ್ ಮಾಡ್ರಿ. ಆಮೇಲೆ ಕಿಚನ್ ಗಾರ್ಡ್ನಿಂಗ್ ಅಂತ ನಾ ಏನು ಹೇಳ್ತೀನಿ, ಸೊ ನೀವೇನಾದರೂ ಈಗ ವೆಜಿಟೇಬಲ್ ಕುಕ್ಕಿಂಗ್ ಒಳಗೆ ವೇಸ್ಟ್ ಇರ್ತದೆ, ವೇಸ್ಟನ್ನ ನಾವು ಅದನ್ನು ಮನೆ ಒಳಗೆ ಮ್ಯಾನ್ಯೂರ್ ಅಂತಲೂ ಮಾಡ್ಬೋದು. ಆಮೇಲೆ ಬೀಜಗಳು ಉಳಿತಾವ, ಆ ಬೀಜನ ನೀವು ಅಲ್ಲಿ ಡಸ್ಟ್ಬಿನ್ಗೆ ಹಾಕೋದ್ ಬದಲಿ ಒಂದು ಸಣ್ಣ ಕಿಚನ್ ಗಾರ್ಡನ್ ಅಂತ ಮಾಡ್ಕೊರಿ, ಪಾಟ್ ಅಂತ ಮಾಡ್ಕೊರಿ, ಆ ಪಾಟ್ದಿಂದ ಅಲ್ಲಿ ಬೆಳೆಸ್ಬೋದು. ಸೊ ಸಣ್ಣದೊಂದು ಕಿಚನ್ ಗಾರ್ಡನ್ ಹುಡುಗರಿಗೂ ಅದನ್ನು ಕಲಿಸ್ಕೊಡ್ರಿ, ಕಿಚನ್ ಗಾರ್ಡನ್ ಅದನ್ನ ಇಂಪಾರ್ಟೆನ್ಸು, ಆಮೇಲೆ ಅದರಿಂದ ಆರ್ಗ್ಯಾನಿಕ್ ಫುಡ್ ಇದನ್ನಾಗೋದು. ಆಮೇಲೆ ಯಾವಾಗಲೂ ನೀವು ಏನೋ ಫುಡ್ ತಿನ್ಬೇಕಾದ್ರೆ ಮೇಕ್ ಶೋರ್ ಅದು ಕಂಪ್ಲೀಟ್ ಡಯಟ್ ಇರಲಿ, ಬ್ಯಾಲೆನ್ಸ್ಡ್ ಡಯಟ್ ಇರಲಿ. ಆಮೇಲೆ ಬರೀ ಆಹಾರ ಅಷ್ಟೇ ಅಲ್ಲ, ನೀರನ್ನು ನಾವು 6-8 glasses ಪರ್ ಡೇ ನೀರು ಕುಡಿಬೇಕಾಗ್ತದೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಆಹಾರಗಳನ್ನ ಹೆಲ್ದಿ ಆಹಾರ ನಾ ಸೇವಿಸ್ತಾ ಇದ್ದೀನಿ, ಬಟ್ ನಂದು ಏನು ಆಕ್ಟಿವಿಟೀಸ್ ಇಲ್ಲ ಅಂದರೆ ಇಟ್ ಈಸ್ ಆಫ್ ನೋ ಯೂಸ್. ಸೊ ಡೈಲಿ ಏನಿಲ್ಲ ಅಂದರೂ ಮಿನಿಮಮ್ ಒಂದು 30 minutes ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲರೂ ಮಾಡ್ಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತು ಅಷ್ಟೇ ಅಲ್ಲದೆ ವಿಮೆನ್ಸು ಲೇಡೀಸು ಸ್ಪೆಷಲ್ ಕೇರ್ ತಗೋರಿ, ನಿಮ್ಮಲ್ಲಿ ಐರನ್ ಡೆಫಿಷಿಯನ್ಸಿ ಎನಿಮಿಯಾ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ನಿಮ್ಮ ಹೆಲ್ತ್ ಬಗ್ಗೆ ನೀವು ಕಾಳಜಿ ತಗೋರಿ, ಹೆಲ್ದಿ ಡೈಟ್ ತಗೋರಿ, ಫುಡ್ ಫಾಲೋ ಮಾಡಿರಿ, ಮಕ್ಕಳಿಗೂ ಅದನ್ನೇ ನೀವು ಕಲ್ಟಿವೇಟ್ ಮಾಡಿರಿ. ಚಿಲ್ಡ್ರನ್ ಆರ್ ದ ಫ್ಯೂಚರ್ ಸಿಟಿಜನ್ಸ್, ಸೊ ಅವ್ರ ಬಗ್ಗೆ ಜಾಸ್ತಿ ಕಾಳಜಿ ಇರಲಿ, ಎಲ್ಲ ಥರ ಹೆಲ್ದಿ ಫುಡ್ ಕೊಡ್ರಿ ಅಂತ ನಾನು ಹೇಳೋದು.
1: ಖಂಡಿತ ಮೇಡಮ್. ಮೇಡಮ್, ತಮ್ಮ ಒಂದು ಅಮೂಲ್ಯ ಸಮಯದ ಜೊತೆ ಜೊತೆಗೆ ಅತ್ಯಮೂಲ್ಯ ಮಾಹಿತಿಗಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಮಾಸದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಡಾಕ್ಟರ್ ಸುಷ್ಮಾ ಮೇಳೇದ್, ಸಹಾಯಕ ಪ್ರಾಧ್ಯಾಪಕರು, ಪೌಷ್ಟಿಕಾಂಶ ಮತ್ತು ಆಹಾರ ಪದ್ಧತಿ ವಿಭಾಗ, ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಕಾಹೇರ್, ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.
2: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज OPD सेवा, आधुनिक निदान सुविधा, औषध वितरण सेवा आणि रुग्ण केंद्रित

0: ಯಾರೋ ಇವನ, ಯಾರೋ ಇವನ, ಯಾರೋ ಇವನ.
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ಬೇರೆ ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾವು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ವರ್ಷದ 9th ತಿಂಗಳಿನ 9th ದಿನ, 9th ತಿಂಗಳು 9th ದಿನ, ಇದು ಶುಭ ಶುಭ ಶುಭ ಬುಧವಾರದ ಸ್ಪೆಷಲ್ ಕಾರ್ಯಕ್ರಮ. 9th ಸೆಪ್ಟೆಂಬರ್ 2026. ಆತ್ಮೀಯರೇ, ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಬ್ಬ ನಟ ಒಬ್ಬ ನಟಿ ಹೆಸರು ನಾನು ತಗೊಳ್ಳುವೆ, ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡು. ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್. ಬನ್ನಿ ಕಾರ್ಯಕ್ರಮದಲ್ಲಿ ನಾನು ಇವತ್ತಿನ ದಿನ ನಟ ನಟಿ ಸ್ಪೆಷಲ್ನ ಜೋಡಿ ಹೇಳ್ತೇನೆ. ನಮ್ಮ ಹಿರಿಯ ನಟಿ ಆರತಿಯವರು, ಎಸ್ ಆತ್ಮೀಯ ಸ್ನೇಹಿತರೆ, ಹಿರಿಯ ನಟಿ ಆರತಿಯವರು ಅಭಿನಯಿಸಿರುವ ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆ ರಿಕ್ವೆಸ್ಟ್ ಮಾಡೋದು, ಅಥವಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡೋದು ಕಾರ್ಯಕ್ರಮದ ಇದೇ ವಿಶೇಷತೆ. ನಿಯಮ ಒಂದಿರುತ್ತೆ, ಅದು ನಿಮ್ಮೆಲ್ಲರಿಗೂ ಗೊತ್ತು, ಇವರು ಅಭಿನಯಿಸಿರುವ ಚಿತ್ರದ ದೇವರ ಗೀತೆ ಪ್ರಸಾರ ಆಗೋದಿಲ್ಲ. ಸೊ ಬನ್ನಿ, ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ತಾವು ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸಿ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಆರತಿ ಅವರ ನಟಿಸಿರುವ ಒಂದು ಚಿತ್ರದ ಹಾಡು ಬೇಕಾ, ಅಥವಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಬೇಕಾ. ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತ ಗಜ ಚಿತ್ರದ ಗೀತೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅಭಿನಯಿಸಿರುವ ಬಂಗಾರಿ ಯಾರೇನಿ ಬುಲ್ ಬುಲ್, ಬಹಳ ದಿನ ಆಯ್ತ್ರಿ ಕೇಳಿಲ್ಲ, ಬರ್ತಾ ಇದೆ ಈ ಗೀತೆ ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಕೇಳಿ ಕೇಳಿ ಕೇಳಿ ಇನ್ನೊಮ್ಮೆ ಕೇಳಿ, ಆರತಿಯವರು, ಹಿರಿಯ ನಟಿ ಆರತಿಯವರು ಅಭಿನಯಿಸಿರುವ ಚಿತ್ರದ ಹಾಡುಗಳು, ಅಥವಾ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳು ರಿಕ್ವೆಸ್ಟ್ ಮಾಡೋ. ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಹಾಡನ್ನ ಕೇಳಿ. ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ನಟ ನಟಿ. ಸೊ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ರಿ ಓಪನಿಂಗ್ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಥವಾ ಹಿರಿಯ ನಟಿ ಆರ್ತಿ ಅವರು. ಅದಕ್ಕೆ ತಕ್ಕಂತೆ ಗೀತೆಗಳೊಂದಿಗೆ ಭಾಗವಹಿಸಿದ್ದಾರೆ ರಂಗನಾಯಕಿ ಚಿತ್ರದ ಗೀತೆಯೊಂದಿಗೆ ನಮ್ಮ ಶ್ರೀಕಾಂತ್ ಅವರು. ಬನ್ನಿ, ಮಂದಾರ ಪುಷ್ಪವು ನೀನು ಅನ್ನೋ ಒಂದು ಸುಮಧುರವಾದ ಗೀತೆ ಆಫೀಸಿಗೆ ಹೋಗ್ತಾ ಇದ್ದಾರೆ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಅವರ ಗೀತೆ ಮೊಟ್ಟ ಮೊದಲನೇ ಬಾರಿಗೆ ಪ್ರಸಾರ ಮಾಡಿ ಅವರಿಗೆ ಆಫೀಸಿಗೆ ಟಾಟಾ ಅನ್ನೋದ ಹಾಡನ್ನ ಕೇಳಿ ಮಜಾ ಮಾಡಿ ತಾವು ಕೂಡ ಬನ್ನಿ ಭಾಗವಹಿಸಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಜೋಡಿ ನಮ್ಮ ಹಿರಿಯ ನಟಿ ಆರತಿ ಅವರು ಅಥವಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಆತ್ಮೀಯ ಸ್ನೇಹಿತರೆ, ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ ತಾವು ರಿಕ್ವೆಸ್ಟ್ ಮಾಡಬಹುದು ಆರತಿ ಅವರು ಅಥವಾ ದರ್ಶನ್ ಅವರ ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಾಳೆ ಶುಭ ಗುರುವಾರ 10th September 2026 ಮುಂಜಾನೆ 10-11 KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೆ. ಅದರಲ್ಲಿಯೂ ತಪ್ಪದೆ ಭಾಗವಹಿಸಿ. ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನ, ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ, ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ. ಸ್ನೇಹಿತರೆ, ಇದರ ಸದುಪಯೋಗ ತಾವೆಲ್ಲರೂ ಪಡೆದುಕೊಳ್ಳಬೇಕು. ಸೊ ನಾಳೆ ಮುಂಜಾನೆ 10-11 KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ ತಪ್ಪದೆ ಭಾಗವಹಿಸಿ ಹಾಡನ್ನು ಕೇಳಿ ಮಜಾ ಮಾಡಿ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ನಟಿ ಆರತಿ ಅವರು ಅಥವಾ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆ ರಿಕ್ವೆಸ್ಟ್ ಮಾಡುವುದು ಕಾರ್ಯಕ್ರಮದ ವಿಶೇಷತೆ. ಹಾಟ್ಲೈನ್ ಸಂಖ್ಯೆ 9019049094 ಈ ನಂಬರ್ ಮೇಲೆ ನಾವು ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ತಿಳಿಸಿ ನಿಮಗೆ ಆರತಿ ಅವರ ಅಭಿನಯಿಸಿರುವ ಚಿತ್ರದ ಬೇಕಾ ಗೀತೆಗಳು ಅಥವಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ ಕಾರ್ಯಕ್ರಮದ ಈ ಗೀತೆ ವಿಜಯಕುಮಾರ್ ಬಸ್ಮೆಯವರು ರಿಕ್ವೆಸ್ಟ್ ಮಾಡಿದ್ದು, ಬಾರೆ ಬಾರೆ ಅನ್ನೋ ಒಂದು ಸುಮಧುರವಾದ ಗೀತೆ. ಮುಂದಿನ ಗೀತೆ ಪಾರಿಜಾತ ಚಿತ್ರದ್ದು, ಎಸ್ ಜಾನಕಿ ಹಾಗೂ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಬರ್ತಾ ಇದೆ. ರಿಕ್ವೆಸ್ಟ್ ಮಾಡಿದ್ದಾರೆ ಚಂದ್ರಕಾಂತ್ ಬಡ್ಗಾವಿ ಅವರು. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ ಇವತ್ತು 9 ಸೆಪ್ಟೆಂಬರ್, ವರ್ಷದ 9ನೇ ದಿನ ಅಂದರೆ ವರ್ಷದ 9ನೇ ತಿಂಗಳಿನ 9ನೇ ದಿನ. ಸೊ ಆತ್ಮೀಯ ಸ್ನೇಹಿತರೆ, ನಾಳೆ 10 ಸೆಪ್ಟೆಂಬರ್. ಈ ದಿನ ಮರಿಲಿಕ್ಕೆ ಹೋಗಬೇಡಿ. ಬಹಳ ಮುಖ್ಯವಾದ ಒಂದು ವಿಷಯ ತಗೊಂಡು ನಾವು KLEL ಗಾಯ್ ನೇರ ಫೋನಿನ ಕಾರ್ಯಕ್ರಮವನ್ನು ತಗೊಂಡು ಬರ್ತಾ ಇದ್ದೇವೆ. ಸೊ ಅದರಲ್ಲಿ ನೀವು ಎಲ್ಲರೂ ಭಾಗವಹಿಸಬೇಕು. ಆತ್ಮೀಯ ಸ್ನೇಹಿತರೆ, ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನ, ಈ ಒಂದು ದಿನ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ. ಸೊ ಸ್ನೇಹಿತರೆ, ಸೂಸೈಡ್ ಅನ್ನೋದು ಒಂದು ಬಹಳ ಬಹಳ ಬೇಡವಾದ ವಿಷಯ ಆ್ಯಕ್ಚುಲಿ, ಬಟ್ ಇದರ ಬಗ್ಗೆನೂ ಒಂದು ದಿನ ಮಾಡಿದ್ದಾರೆ. ಆ ದಿನ ಏನು, ಎಲ್ಲ ಅದರ ಬಗ್ಗೆ ತಿಳ್ಕೊಳ್ಳಿ, ಏಕೆಂದರೆ ಇದರ ಬಗ್ಗೆ ತಿಳಿಸ್ಲಿಕ್ಕೆ ವಿವರವಾದ ಮಾಹಿತಿ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಪ್ರಾಚಾರ್ಯರು ಮತ್ತು ವೈದ್ಯಕೀಯ ನಿರ್ದೇಶಕರು KLE ಶ್ರೀ BM ಕಂಕನವಾಡಿ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ ಅವರು ಈ ಒಂದು ವಿಷಯದ ಕುರಿತು ಮಾತನಾಡಲಿದ್ದಾರೆ. ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನ, ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ. ಸೊ ಆತ್ಮೀಯರೇ, ಈ ಒಂದು ವಿಷಯದ ಕುರಿತು ನಿಮ್ಮ ಪ್ರಶ್ನೆ, ಯಾಕೆ ಸೂಸೈಡ್ ಮಾಡ್ಕೋತಾರೆ, ಏನು ಕಾರಣ, ಸೂಸೈಡ್ ಅಂದರೆ ಏನು, ಏನು ವಿಚಾರಗಳು ಬಂದರೆ ಅಂದರೆ ಲಕ್ಷಣಗಳು ಏನಿರ್ಬೋದು, ಏನು ಈ ಎಲ್ಲ ನಿಮ್ಮಲ್ಲಿ ಏನು ಪ್ರಶ್ನೆ ಇದೆ ಆತ್ಮಹತ್ಯೆಗೆ ಸಂಬಂಧಿತ, ನಿಮಗೆ ಒಂದು ಮಾತು ಹೇಳ್ತೇನೆ. 10 ಗಂಟೆಗೆ ಪ್ರಾರಂಭ ಮಾಡ್ತೇನಲ್ಲ ಇವತ್ತಿನ ದಿನ, 10ರಿಂದ ಈಗ 10:20, 10:22 ಆಗೈತೆ. ಇಲ್ಲಿಯವರೆಗೂ ನಮ್ಮ ಇಡೀ ದುನಿಯಾದಲ್ಲಿ, ಬರೇ ಭಾರತ ಬರೇ ಕರ್ನಾಟಕ ಅಂತಲ್ಲ, ಇಡೀ ದುನಿಯಾದಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಾರೆ ಗೊತ್ತಾ ಆತ್ಮೀಯ ಸ್ನೇಹಿತರೆ? ಸಾಮಾನ್ಯವಾದ ಸಾವು, ಏನಾದರೂ ಒಂದು ರೋಗ ಬಂತು ತೀರಿ ಹೋದರೂ ಓಕೆ, ನೋ ಪ್ರಾಬ್ಲಮ್. ಆದರೆ ಆತ್ಮಹತ್ಯೆ ಒಂದು ಕ್ರೈಮ್, ಒಂದು ಪಾಪ ಆತ್ಮೀಯ ಸ್ನೇಹಿತರೆ. ಅದು ಅಂಥ ಸಂದರ್ಭದಲ್ಲಿ ಯಾವೊಂದು ಮಾನಸಿಕ ಪರಿಸ್ಥಿತಿಯಿಂದ ಮನುಷ್ಯ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗೋದಿಲ್ಲ ಆತ್ಮೀಯ ಸ್ನೇಹಿತರೆ. ಎಲ್ಲರ ಮನಸ್ಸಲ್ಲಿ ಈಗ ನಿಮಗೂ ಅನಿಸ್ತಿರ್ಬೋದು, ಮಂಜುನಾಥ ಎಷ್ಟು ಚೆನ್ನಾಗಿ ಖುಷಿಯಿಂದ ಮಾತಾಡ್ತಾನೆ, ಅವನಿಗೆ ದುಃಖ ಇಲ್ಲ. ದುಃಖ ಯಾರಿಗಿರುವುದಿಲ್ಲ, ನನಗೂ ಐತಿ ನಿಮಗೂ ಐತಿ. ಅದೇ ಹೇಳ್ತೇನಲ್ಲ, ನನ್ನ ಜೀವನ ನಿಮ್ಮ ಜೀವನದಲ್ಲಿ ಒಂದು ಸಾಮಾನ್ಯವಾದ ವಿಷಯ. ನನಗೂ ಒಂದು ದುಃಖ ನೋವು, ನಿಮಗೂ ಒಂದು ದುಃಖ ನೋವು, ನನಗೂ ಒಂದು ಸಮಸ್ಯೆ, ನಿಮಗೂ ಒಂದು ಸಮಸ್ಯೆ. ನಾನು ಒಂದು ಪರಿಸ್ಥಿತಿಯಲ್ಲಿದ್ದೇನೆ, ನೀವು ಒಂದು ಪರಿಸ್ಥಿತಿಯಲ್ಲಿದ್ದೀರಿ. ಆದರೆ ಅದು ಪರಿಸ್ಥಿತಿ, ಆ ನೋವು ನೋಡೋ ದೃಷ್ಟಿ ಬದಲಾಯಿಸಬೇಕು. ಸಾಮಾನ್ಯವಾಗಿ ಆತ್ಮೀಯ ಸ್ನೇಹಿತರ ಬಾಲ್ಯದಲ್ಲಿ ನಾನೇ ಹೆಚ್ಚು ಕೇಳ್ತಿದ್ದಿರಕ್ಕಿಲ್ಲ ಆತ್ಮಹತ್ಯೆ, ಆತ್ಮಹತ್ಯೆ, ಸೂಸೈಡು, ಆಮೇಲೆ ಏನಾಯ್ತು ಗೊತ್ತಿಲ್ಲ. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ತಮ್ಮ ತಲೆ ಕೊಳ್ಕೊತಾ ಇದ್ದಾರೆ ರೀ. ಕಳ್ಕೊತಾ ಇಲ್ಲ, ಕೊಳತು ಹೋಗ್ತಾ ಇದೆ. ಕಳ್ಕೊಳ್ಳೋದು ಬೇರೆ, ಕೆಡ್ಸ್ಕೊಳ್ಳೋದು ಬೇರೆ. ನೆನಪಿಟ್ಕೊಳ್ಳಿ, ಆಡ ಭಾಷೆಯಲ್ಲಿ ತಲೆ ಕೆಡ್ಸ್ಕೋಬೇಡ ಓ ಮಾರಾಯ ಅಂತ ಹೇಳ್ತಿದ್ರು, ನೆನಪಿದೆಯಾ? ಈಗ ತಲೆ ಕೊಳ್ತು ಹೋಗೈತಿ ಓ ಮಾರಾಯ. ಮನಸ್ಸಲ್ಲಿ ಯಾರ್ದು ಏನಿರುತ್ತೆ ಗೊತ್ತಿಲ್ಲ. ಈ ಒಂದು ತಪ್ಪು ನಿರ್ಧಾರ, ತಪ್ಪಲ್ರಿ ಇದು ಬಕವಾಸ್ ನಿರ್ಧಾರ, ನಂಗೆ ಬಾಯಾಗ ಬೈಗಳಾನ ಬರುತ್ತೆ ಈ ಒಂದು ಸೂಸೈಡ್ ಬಗ್ಗೆ ವಿಚಾರ ಮಾಡಿದರೆ. ಆದರೆ ವೈಯಕ್ತಿಕವಾಗಿ ಜೀವನದಲ್ಲಿ ನಾನು ಇಂಥ ಬಕವಾಸ್ ವಿಚಾರ ಒಂದ್ಸಲ ಬಂದಿತ್ತು. ನಾನು ಹೇಳಿದ್ನಲ್ಲ, PUC ಮೂರಿಪ್ಪ, ಒಂದಲ್ಲ ಎರಡಲ್ಲ ಮೂರು ಬಾರಿ ಫೇಲ್ ಆದಾಗ ಯಪ್ಪ ಸಾಕು ಬಿಡಪ್ಪ ಅಂತ ವಿಚಾರ ಮಾಡಿದ್ದೆ. ವಿಚಾರ ಮಾಡಿದ್ನಿ ಜಸ್ಟ್. ಬಟ್ ಆತ್ಮೀಯ ಸ್ನೇಹಿತರೆ, ಅಂಥ ಸಂದರ್ಭದಲ್ಲಿ ನನಗೆ ಯಾರು ಕಾಪಾಡಿದ್ರು ಗೊತ್ತಾ? ನನ್ನ ಫ್ರೈಡ್ ರೈಸ್. ಈಗ ಶ್ರಾವಣ ಐತಿ, ಅದಕ್ಕೆ ಹೇಳಂಗಿಲ್ಲ, ಬಟ್ ಮಸ್ತ್ ತಿನ್ನಿ ಹೋಗಿ ಮಕ್ಕೊಂಡಿ ಸ್ನೇಹಿತರೆ. ಆ ಒಂದು ಕ್ಷಣ ಇರುತ್ತೆ, ಮೈಕ್ರೋ ಸೆಕೆಂಡ್ನಲ್ಲಿ ಮನುಷ್ಯ ಅಂತ ಒಂದು ತಪ್ಪು ಕೆಲಸ ಮಾಡಿಬಿಡ್ತಾನೆ, ವಿಚ್ ಇಸ್ ಸೂಸೈಡ್. ಸೊ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ನಾಳೆ ಇದ್ದೆ. ಇವತ್ತು ಎಲ್ಲರೂ ನೀವು ಹಾಡಲ್ಲಿ ಭಾಗವಹಿಸಿದ್ದೀರಾ, ದಯವಿಟ್ಟು ನಾಳೆಯೂ ಕೂಡ ಭಾಗವಹಿಸಿ. ಏಕೆಂದರೆ ನಾನು ಎಷ್ಟು ಹೇಳ್ತೇನೆ, ನೀವು ಇಲ್ಲಿ ಭಾಗವಹಿಸಿದ್ರೆ ಅಲ್ಲಿ ಭಾಗವಹಿಸೋದು ಕಮ್ಮಿ ಆಗುತ್ತೆ. ಸೊ ಸ್ನೇಹಿತರೆ, ನೀವು ಪ್ರಶ್ನೆಯನ್ನು ಕೇಳಿದರೆ ಸಿಗೋ ಉತ್ತರದ ಮುಖಾಂತರ ಎಷ್ಟು ಜನರಿಗೆ ಲಾಭ ಆಗುತ್ತೆ ಅದ್ರ ಬಗ್ಗೆ ವಿಚಾರ ಮಾಡಿ. ನಾಳೆ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ, ತಪ್ಪದೇ ತಾವು ಎಲ್ಲರೂ ಭಾಗವಹಿಸಿ. ಆ್ಯಂಡ್ ಇವತ್ತು ಕೂಡ ಆಲ್ರೆಡಿ ಬರ್ತಾ ಇದೆ ಮೆಸೇಜ್ಗಳು, ಸುರಿಮಳೆ ಆಗ್ತಾ ಇದೆ, ನೋಡೋಣ ಯಾರ್ಯಾರು ಇನ್ನೇನು ಹೇಳ್ತಾ ಇದ್ದಾರೆ. ಸೊ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು ಒಂದು ಹಾಡು, ನಲ್ಲಿ ಇನ್ನ ನಿನ್ನ ಫಿಲ್ಮ್ ನಾನಿರುವುದೇ ನಿನಗಾಗಿ, ಆರತಿ ಆ್ಯಂಡ್ ವಿಷ್ಣು ಸರ್ ಅವರು. ಆಲ್ ರೈಟ್, ನಿಮಗೋಸ್ಕರ ಆ ಗೀತೆ ಬರ್ತಾ ಇದೆ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು. ಆ್ಯಂಡ್ ಸ್ನೇಹಿತರೆ, ಬಾರಿ ಬಾರಿ ವಿಜಯಕುಮಾರ್ ಬಸ್ಮೆ ಅವ್ರದ್ದು ಆಗಿತ್ತು. ಆ್ಯಂಡ್ ಈಗ ಪ್ರಸಾರವಾಗ್ತಾ ಇದೆ ಗೀತೆ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವ್ರದ್ದು, ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಇದಾದ ತಕ್ಷಣ ಚಂದ್ರಕಾಂತ್ ಬಡ್ಗಾವಿಯವರೇ, ನಿಮ್ಮ ಹಾಡು
ಕೇಳಿ ಮಜಾ ಮಾಡಿ. ದಸ್ ಇಸ್ ನಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಟ ನಟಿ ಸ್ಪೆಷಲ್ ಜೋಡಿ ಹಿರಿಯ ನಟಿ ಆರತಿ ಅವರು ಅಥವಾ ದರ್ಶನ್ ಅವರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಬನ್ನಿ ಭಾಗವಹಿಸಿ.

0: ನನ್ನದು ಒಂದು ಪ್ರಶ್ನೆ
1: ಕೇಳಿ. ಕಮಾನ್.
0: ಏತಕ್ಕೆ ನನ್ನನೇ
1: ಪಾರಿಜಾತ ಚಿತ್ರದ ಗೀತೆಯೊಂದಿಗೆ ಚಂದ್ರಕಾಂತ್ ಭಟ್ಗಾವಿಯವರು ಭಾಗವಹಿಸಿದ್ದಾರೆ. ಅಲ್ಲೊಂದು ಲೋಕ ಪದ್ಮಾ ಅವರು ಈ ಗೀತೆ, ಹಾಗೆ ಕಂಚನ್ ಕೋಪರಡಿ ಅವರು ಕೂಡ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ಪ್ಲೇಯಿಂಗ್ ದಿಸ್ ಸಾಂಗ್. ಕೋರ್ಟಿಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಎಸ್, ಎಂಜಾಯ್ ಮಾಡಿ, ನಿಮಗೂ ಖುಷಿ ಆಯ್ತಲ್ಲ. ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರೇ. ಸೊ ಆತ್ಮೀಯರೇ, ನಾಳೆ ವಿಶ್ವ ಸೂಸೈಡ್ ಪ್ರಿವೆನ್ಷನ್ ಡೇ. ಎಸ್, ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ, ಸಾರಿ, ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನ. ಈ ಒಂದು ದಿನ ಇದೆ ಆತ್ಮೀಯರೇ, ಬಹಳ ಮುಖ್ಯವಾದ ವಿಷಯದೊಂದಿಗೆ ಬರ್ತಾ ಇದ್ದಾವೆ. ಸೊ ಇವತ್ತು ಯಾರ್ಯಾರು ಭಾಗವಹಿಸಿದ್ರಿ, ನಾಳೆಯೂ ಕೂಡ ಭಾಗವಹಿಸಿ, ಪ್ರಶ್ನೆಗಳ ಮುಖಾಂತರ ಎಲ್ಲ ರೀತಿಯ ಒಂದು ಪ್ರಶ್ನೆ. ಆ್ಯಂಡ್ ಆತ್ಮೀಯ ಸ್ನೇಹಿತರೆ, ನಾನು ಹೇಳಿದ್ನಲ್ಲ, ಎಲ್ಲರೂ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತಾರೆ. ಅದು ದೈಹಿಕ, ಮಾನಸಿಕ, ಸಾಮಾಜಿಕ, ಆರ್ಥಿಕ ಇರ್ಬೋದು. ಆದರೆ ಅದಕ್ಕೆ ಒಂದೇ ದಾರಿ ಸೂಸೈಡ್ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ದಯವಿಟ್ಟು. ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಆತ್ಮೀಯರೇ. ನಾನು ಏನು ಹೇಳಿದೆ, ಪ್ರಾರಂಭ ಮಾಡಿರೋ ಕಾರ್ಯಕ್ರಮದಿಂದ ಈಗ 10:30 ಆಯ್ತಲ್ರಿ, ಇಲ್ಲಿಯವರೆಗೆ ಇಡೀ ವಿಶ್ವದಲ್ಲಿ, ಇಡೀ ನಮ್ಮ ಈ ಭೂಮಿ ಮೇಲೆ ಎಷ್ಟು ಜನ ಸೂಸೈಡ್ ಮಾಡ್ಕೊಂಡಿರ್ತಾರೆ, ಈಗಿನ ಈ ಕ್ಷಣ ಎಷ್ಟು ಜನ ಸೂಸೈಡ್ ಮಾಡ್ಕೊಳ್ಳೋ ಒಂದು ಬಕವಾಸ್ ವಿಚಾರವನ್ನು ತಲೆಯಾಗಿ ತೊಗೊಂಡಿರ್ತಾರೆ ಗೊತ್ತಾ ಆತ್ಮೀಯರೇ. ಸೊ ನಾಳೆ ನೀವು ಖಂಡಿತ ಈ ಒಂದು ವಿಷಯದ ಕುರಿತು, ನೇರ ಪ್ರಸಾರ ಇದೆ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ 10:00 to 11:00, ಸೊ ತಮ್ಮ ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡು ನಾಳೆ ತಪ್ಪದೇ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ ಸೇಮ್, 9049904904, ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮಾಡಿ ಭಾಗವಹಿಸಿ. ಇವತ್ತಿನ ದಿನ ನಟ ನಟಿ ಸ್ಪೆಷಲ್ ನಡೆದಿದೆ. ಆರ್ತಿಯವರು, ಹಿರಿಯ ನಟಿ ಆರ್ತಿಯವರು ಅಥವಾ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳು ಕೆಂಚಾವೋ ಕೆಂಚಾ. ಎಸ್, ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಯಾರು, ನಮ್ಮ ವಿನೋದ್ ಅವರು. ನಮ್ಮ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ನಿನ್ನದೇ ನೆನಪು ದಿನವು ಮನದಲ್ಲಿ, ಆರ್ತಿ ಅವರು ನಟಿಸಿರುವ ಈ ಚಿತ್ರದ ಗೀತೆ ರಾಜ ನನ್ನ ರಾಜ. ಸೊ ಸ್ನೇಹಿತರೆ, ಹಿರಿಯ ನಟಿ ಆರ್ತಿಯವರು ಅಥವಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಿ. ಪೂಜಾ ಅವರು ಮೆಸೇಜ್ ಮಾಡ್ಕೊಂಡಿದ್ದಾರೆ, ಮಂಜು ಅವರೇ ಸೂಸೈಡ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರಿ, ನಿಮ್ಮದು ಒಂದು ವೈಯಕ್ತಿಕ ಜೀವನದ ಒಂದು ಅನುಭವ. ಏ ಇಲ್ಲ, ಸುಳ್ಳು ಯಾಕೆ ಹೇಳಿದ್ರಿ, ನಿಮ್ಮ ಮುಂದೆ ಸುಳ್ಳು ಹೇಳೋದೇ ಬೇಡ. ಎಲ್ಲರಿಗೂ ಒಂದಿನ, ಈಗ ನಿಮಗೆ ಒಂದು ಮಾತು ಹೇಳ್ತೇನೆ, ಮಾತಿಗೆ ಸಾತ್ ಹೋದ್ರೆ ಸಾಕಪ್ಪ, ಇದು ಏನಪ್ಪ ಜೀವನ, ಹೋಗೋ ಮರ, ಎಲ್ಲರೂ ಹೋಗಿ ಸತ್ತ ಹೋಗೋಣ, ಹಿಂಗೆ ಹೇಳ್ತಿರ್ತೀರಲ್ರಿ ಆತ್ಮೀಯರೇ. ಆದರೆ ಹೇಳೋದು ಬೇರೆ. ಕೆಲವರು ಆತ್ಮೀಯ ಸ್ನೇಹಿತರೆ, ಐ ಟೆಲ್ ಯು ವೆರಿ ಇಂಪಾರ್ಟೆಂಟ್ಲಿ, ನಾನು ಇಂಟರ್ನೆಟ್ನಲ್ಲಿಯೂ ನೋಡಿದನು, ಒಬ್ಬ ವ್ಯಕ್ತಿ ರೀ ಪ ನಕ್ಕೋತ ಹೇಳತಾನೆ, ನನಗಂತೂ ಸಾಕಾಯಿತು, ಏನೋ ಎಕ್ಸ್ ವೈ ಝೆಡ್, ನಾನು ಅದನ್ನು ಎಬ್ಬಿಸಿ ಹೇಳಂಗಿಲ್ಲ ಕಿ ಏನು ಸಮಸ್ಯೆ, ಎಕ್ಸ್ ವೈ ಝೆಡ್ ಸಮಸ್ಯೆ. ಅದ್ರ ಬಗ್ಗೆ ಅವ್ನು ತಿಳಿಸ್ತಾ ವಿವರಿಸ್ತಾ, ಕಣ್ಣಲ್ಲಿ ನೀರಿಲ್ಲ, ಮುಖದ ಮೇಲೆ ಒಂದು ಸ್ವಲ್ಪ ಒಂಥರ ನಗು ಇಟ್ಕೊಂಡ್ರೆ ಅಂದರೆ ಎಲ್ಲ ಸೋತ್ ಹೋದಂಗೆ. ನಿಜವಾಗ್ಲೂ ಸೂಸೈಡ್ ಮಾಡಿಕೊಂಡ್ರಿ, ಯೂಟ್ಯೂಬ್ನಲ್ಲಿಯೂ ಇದೆ ಆ ವಿಡಿಯೋ, ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಏನು ವಿಡಿಯೋ ಅಂತ. ಬೇಸಿಕಲಿ ಆ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ಳೋಗಿಂತ ಮುಂಚೆ ವಿಡಿಯೋ ಮಾಡುವಾಗ ಆ ವಿಡಿಯೋನಲ್ಲಿ ಏಕದಮ್ ಫಸ್ಟ್, ಈಗ ಯಾರು ಸಾಯಕ್ಕೆ ಹೋಗತ್ತಾನಂದ್ರೆ ಹೆಂಗಿರ್ಬೋದು, ಆಳ್ಕೋತಿರು, ಇವ್ ನಗಾಕತ್ತಾನ. ಅದಕ್ಕೆ ಆತ್ಮೀಯರೇ ಗೊತ್ತಾಗೋದಿಲ್ಲ, ಎಲ್ಲರೂ ಯಾರು ಖುಷಿಯಿಂದ, ಈಗ ನಿಮ್ಗೆ ಏ ಮಂಜು ಫುಲ್ ಖುಷಿಯಿಂದ ಮಾತಾಡ್ತಾನೆ, ಹಿಂಗಾಗಿ ದುಃಖ ಅನ್ನೋದು ಇರಂಗಿಲ್ಲ ಏನ್ರಿ, ಕೋಪ ಅನ್ನೋದು ನನಗೂ ಇರ್ತದೆ, ಟೆನ್ಷನ್ ಅನ್ನೋದು ನನಗೂ ಇರ್ತದೆ. ಆದರೆ ನಾನು ನೋಡೋ ದೃಷ್ಟಿ ಬದಲಾಯಿಸಿದ್ದೇನೆ, ಅದಕ್ಕೆ ಒಂದೇ ಮಾರ್ಗ, ಉತ್ತಮ ಪುಸ್ತಕಗಳ ಓದುವುದು. ಓದುರಿ ಓದ್ರಿ ಓದ್ರಿ ಅಂತ ಹೇಳ್ತಾನೆ, ಎಲ್ಲ ಮಹಾನ್ ಸಾಧಕರ ಬಗ್ಗೆ ಓದಿ ಆತ್ಮೀಯ ಸ್ನೇಹಿತರೆ. ಉತ್ತಮ ಸಾಧಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಲಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿರಲಿ, ಇವ್ರ ಬಗ್ಗೆ ನೀವು ಓದಿದರೆ ಗೊತ್ತಾಗುತ್ತೆ ಇವ್ರ ಜೀವನದಲ್ಲಿ ಇಂತಿಂಥ ಸಮಸ್ಯೆ ನೋಡ್ಯಾರ ನಂದು ಏನಪ್ಪ ಅಂತ ನೆನಪಿಟ್ಕೊಳ್ಳಿ ಆತ್ಮೀಯರೇ. ನಾಳೆ ಇರೋ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇನಲ್ಲಿಯೂ ಭಾಗವಹಿಸಿ, ಇವತ್ತು ನಟ ನಟಿ ಸ್ಪೆಷಲ್ನಲ್ಲಿಯೂ ಭಾಗವಹಿಸಿ, ಹಿರಿಯ ನಟಿ ಆರ್ತಿಯವರು ಅಥವಾ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹಾಡನ್ನು ಕೇಳಿ ಮಜಾ ಮಾಡಿ.

ಚಂದ್ರಕಾಂತ್ ಭಟ್ಗಾವಿ ಅವರ ಗೀತೆ ಆಯ್ತು. ಪ್ರಸಾರ ಕಳ್ಳಾಸಿಪಾಳ್ಯ ಚಿತ್ರದ್ದು ಔಕೆಂಚಾ ಕೆಂಚಾ ವಿನೋದ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಇದಾದ ತಕ್ಷಣ ಪದ್ಮಾ ಅವರ ಗೀತೆ. ತದ ನಂತರ ಬರ್ತಾ ಇದೆ ಯಲ್ಲಪ್ಪ ಅವರು ರಿಕ್ವೆಸ್ಟ್ ಮಾಡಿರುವ ಒಂದು ಹಾಡು. ಅವರಿಗೂ ಹೇಳ್ತಾ ಇದ್ದಾರೆ ನಮಗೆ ದರ್ಶನ್ ಅವರ ಗೀತೆ ಅಂತ. ನನಗೆ ಯಾರೋ ಟೆಕ್ಸ್ಟ್ ಮೆಸೇಜ್ ಮಾಡಿದ್ದಾರೆ, ಅವರ ಹೆಸರು ಗೊತ್ತಾ? ಓಕೆ, ನಾನು ನಿವೇದಿತಾ ಕುಂಬಾರ, ಅವರಿಗೂ ಬೇಕು ದರ್ಶನ್ ಸರ್ ಅವರ ಗೀತೆ. ನಾನು ನಿವೇದಿತಾ, ನಿಮಗೆ ಒಂದು ಗೀತೆ ದರ್ಶನ್ ಅವರದು, ವಿಚ್ ಇಸ್ ಸನ್ ಸನನನ ರೇ. ಭಾಳ ದಿನ ಆಯ್ತ್ರಿಪ್ಪ ಕೇಳಲಿಲ್ಲ. ಭೂಪತಿ ಚಿತ್ರದ್ದು ಈ ಗೀತೆ. ಈ ಭೂಪತಿ ಚಿತ್ರ ಬಂದಾಗ ಟಿವಿಯಲ್ಲಿ, ಈ ಟಿವಿ ಕನ್ನಡದಲ್ಲಿ ನಾನು ನೋಡ್ತಿದ್ದೆ ಆತ್ಮೀಯರೇ. ಆವಾಗ ಈ ಹಾಡು ಬರ್ತಿತ್ತಿರಿಪ್ಪ, ಸನ್ ಸನನನನರೇ ಅನ್ಕೋತ್ ಕೊಂಡಿರ್ತಿದ್ದು ನಾವ. ಸೊ ಯಾರೇ ನೀ ಯಾರೇ ಅನ್ಕೋತ ಹೌದಲ್ರೇ. ಕೆಲವು ಕನ್ನಡ ಚಿತ್ರರಂಗದ ಗೀತೆಗಳನ್ನು ನಾವು ಅದು ಕಿವಿಯಾಗ ಉಳಿದು ಬಿಡ್ತಿದ್ದು ರೀ. ಅದರಲ್ಲಿ ಇನ್ನೊಂದು ಆದರೆ ಕುಹು ಕುಹು ಕೋಗಿಲೇ ಯಪ್ಪ ಅದೊಂದು. ಆಮೇಲೆ ಇನ್ನೊಂದು ಐತ್ರಿ, ನಿಮಗೆ ಅದು ಫೇಮಸ್ ಐತ್ರಿ, ಅಂದರೆ ಅಷ್ಟು ಫೇಮಸ್ ಐತೋ ಇಲ್ಲೋ ಗೊತ್ತಿಲ್ಲ ನಿಮ್ಮ ಮನಸ್ಸಲ್ಲಿ. ನಾವೆಲ್ಲರೂ ಫ್ರೆಂಡ್ಸ್ ಹಿಂದೆ ಕುಟ್ಕೊಂಡ ಜನುಮದ ಗೆಳತಿ ಅನ್ಕೋತ ಒದರ್ತಿದ್ದು ಆತ್ಮೀಯ ಸ್ನೇಹಿತರೆ. ಅಂದರೆ ಹಿಂದೆ ಕೂತ್ಕೊಂಡ ನೀವು ಅರ್ಧ ಮಾಡ್ಕೊಳ್ರಿ, ಹಿಂಗಾರಿಲ್ಲ ಕಿರಿಕ್ ಮಾಡ್ಕೋತ್ಕೊಂಡವ್ರು ನಾವು. ಜನುಮದ ಗೆಳತಿ ಯಾರು ಹೆಚ್ಚು ಜಗ್ಗವ್ರು ಅಷ್ಟು ಹಿಂಗ ಎಲ್ಲ ಮಾಡ್ತಿದ್ದು ರೀ ಅಪ್ಪ ದೇವ್ರ. ಸೊ ಆತ್ಮೀಯರೇ, ಸಣ್ಣ ಸಣ್ಣ ರೇ ನಮ್ಮ ನಿವೇದಿತಾ ಕುಂಬಾರ್ ಅವ್ರಿಗೋಸ್ಕರ. ತದನಂತರ ನಮ್ಮ ವಿಜಯಲಕ್ಷ್ಮಿ ಅವರ ಗೀತೆ ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ ಸ್ನೇಹಿತರೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಹಿರಿಯ ನಟಿ ಆರ್ತಿ ಅವರು ಅಥವಾ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ನಾಳೆ ಇರೋ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಬಗ್ಗೆ ನಾನು ಹೇಳಿದೆ, ಅದರಲ್ಲಿ ತಾವೆಲ್ಲರೂ ಭಾಗವಹಿಸಿ 10-11 ಗಂಟೆಗೆ ಇದೆ ತಪ್ಪದೆ. ಈ ಸೂಸೈಡ್ ಅಂದರೆ ಏನು, ಲಕ್ಷಣಗಳು ಏನಿದ್ರೆ, ಒಟ್ಟು ನೀವು ಈ ಸೂಸೈಡ್ ಸಂಬಂಧಿತ ಪ್ರಶ್ನೆಗಳನ್ನು ಕೇಳಿ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ. ಪ್ರಾಚಾರ್ಯರು ಮತ್ತು ನಿರ್ದೇಶಕರು KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಶಹಾಪುರ ಬೆಳಗಾವಿಯಿಂದ. ಇದರ ಸದುಪಯೋಗ ಪಡೆದುಕೊಳ್ಳಿ. ಇದು ಒಂದು ಸಾಮಾನ್ಯ ವಿಷಯ ಅಲ್ಲ, ಬಹಳ ಗಂಭೀರವಾದ ವಿಷಯ. ಅದರೊಂದಿಗೆ ಇನ್ನೊಂದು ಗಂಭೀರವಾದ ವಿಷಯ ಏನು ಹೇಳಿ, ನೀರು. ದಯವಿಟ್ಟು ಆತ್ಮೀಯ ಸ್ನೇಹಿತರೆ, ಈಗ ಜಸ್ಟ್ ನಮ್ಮ ರೇಣುಕಾ ಕಾಮ್ಕರ್ ಅವರು ಕರೆ ಮಾಡಿದ್ರು, 9 ದಿನದ ನಂತರ ಬರ್ತಾ ಇದೆ ನೀರು. ಅದು ಹೇಳುವಾಗ ನನಗೆ ಭಾಳ ಬೇಜಾರಾಯಿತು, ಕೇಳುವಾಗನೇ ಭಾಳ ಬೇಜಾರಾಯಿತು. ಗಜಾನನ್ ಕಾಮ್ಕರ್ ಅವರು ಒಂದು ಗೀತೆ ರಿಕ್ವೆಸ್ಟ್ ಮಾಡಿದ್ರೆ, ರಂಗನಾಯಕಿ ಚಿತ್ರದ್ದು ನಮ್ಮ ರೇಣುಕಾ ಕಾಮ್ಕರ್, ಒಂದು ಮುಂಜಾನೆ ನಮ್ಮ ದರ್ಶನ್ ಅವರ ಗೀತೆ. ಅದರೊಂದಿಗೆ ನೀವು ನೀರಿನ ಬಗ್ಗೆ ಹೇಳಿದರೆ ಅದಕ್ಕೆ ಧನ್ಯವಾದ ಅಂತ ಹೇಳಿದರು. ಸೊ ನಿನ್ನೂ ನಾನು ನೀರಿನ ಬಗ್ಗೆ ಹೇಳಿದೆ. ಅಲ್ಲಿ ನಮ್ಮ ಇವರು ಯಾರು, ವಿನಾಯಕ್ ಡೌಲಿ ಅವರು ಮೆಸೇಜನ್ನು ಮಾಡಿದ್ರು, ನಾನು ಅಷ್ಟಾಗಿ ಹೊರಗೆ ಹೋಗಿದೆ, ಕ್ಷಮಿಸಿ ಸ್ನೇಹಿತರೆ. ಸೊ ನೀರು ಬಾಯರಿದವರಿಗೆ ಅಮೃತ, ನೀರಿನಲ್ಲಿ ಮುಳುಗುತ್ತಿರುವವನಿಗೆ ವಿಷ. ನೋಡಿ ಇದು ಎಷ್ಟು ಚೆನ್ನಾಗಿ ಅವ್ರು ಹೇಳಿದ್ದಾರೆ. ಯಾರ ಕಡೆ ನೀರು ಇದೆ ಅವರು ಅದರದ್ದು ಮರ್ಯಾದೆ ಕೊಡೋದಿಲ್ಲ, ಯಾರ ಕಡೆ ನೀರು ಇಲ್ಲ ಅವರು ಅದನ್ನು ಅಮೃತವಾಗಿ ನೋಡ್ತಾರೆ ಬಂದಿರೋ ಒಂದೊಂದು ಹನಿ. ಲೆಟ್ಸ್ ಡೂ ಒನ್ ಥಿಂಗ್, ನನಗೋಸ್ಕರ ನಾನು ಹೇಳಿರುವ ಒಂದೇ ಒಂದು ಮಾತು, ನಿಮ್ಮ ಮಗ ನಿಮ್ಮ ಮಗಳು ಅವರೊಂದಿಗೆ ಒಂದು ಕೊಡ ನೀರು ತೊಗೊಂಡು ಬರೋ ಒಂದು ವಾರದಲ್ಲಿ 2 ಸಲ ಮಾಡೋ ಪ್ರಯತ್ನ ಮಾಡಿ. ನಿಮ್ಮ ಮನೆಯಲ್ಲಿ 100 ನಳ ಇದ್ರೂ, ನಿಮ್ಮ ಮನೆ ಮುಂದೆ ನಳ ಇದ್ರೂ, ದಯವಿಟ್ಟು ಒಂದು ಕೊಡ ದೂರ ತೊಗೊಂಡು ಬಂದು ಅವಾಗ ವೇಸ್ಟ್ ಮಾಡ್ತೀರಾ ನೋಡೋಣ, ಆಯಿತಾ? ಇದೊಂದು ಟ್ರೈ ಮಾಡಿ. ಏಕೆಂದರೆ ಆತ್ಮೀಯರೇ, ಲೆಟ್ಸ್ ಬಿ ಸೀರಿಯಸ್. ಬಹಳ ಮುಖ್ಯವಾಗಿ ಮಳೆರಾಯನ ಕೃಪೆ ಅಷ್ಟು ಆಗಿಲ್ಲ ಅಂಥ ಒಂದು ಸಂದರ್ಭದಲ್ಲಿ, ಲೆಟ್ಸ್ ಜಸ್ಟ್ ನಮ್ಮ ಕೈಲಾದಷ್ಟು. ಈ ವೇಣುದು ನೀವು ಕುಟುಂಬದಲ್ಲಿ ಯಾರು ಒಬ್ಬರಾರು ಮಾಡಿದ್ರೆ ಸಾಕ್ರಪ್ಪ, ಆರಾಮ್ ಅನಿಸ್ತದೆ ನನಗೆ. ಸೊ ಒಂದು ಕೂಡ ನೀರು ತೊಗೊಂಡು ಬನ್ನಿ, ಆ ನೀರು ನೀವು ವೇಸ್ಟ್ ಮಾಡ್ತೀರಾ ನೋಡಿ. ಎಸ್, ನಮ್ಮ ಶೀತಲ್ ಅವರು ಸನ್ಯಾಸಿ ಸನ್ಯಾಸಿ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಶುಭೋದಯ ಮಂಜುನಾಥ್ ಸರ್, ಎಲ್ಲ ನನ್ನ ಆತ್ಮೀಯ ವೇಣುಧ್ವನಿಯ ಕೇಳುಗರಿಗೆ ಕೂಡ ನನ್ನ ನಮಸ್ಕಾರಗಳು. ಮತ್ತು ಕೇಳುಗರಿಗೋಸ್ಕರ ಪರವಾಗಿ ಏನಿದು ಐರಾವತ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ದಿಸ್ ಇಸ್ ಅ ರಿಕ್ವೆಸ್ಟ್ ವಾಟ್ಸಪ್ ಮೆಸೇಜ್ ಮುಖಾಂತರ ನಮ್ಮ ಪ್ರಕಾಶ್ ಪತ್ತಾರ್ ಅವರು. ಐರಾವತ ಚಿತ್ರದ್ದು ನನಗೂ ಭಾಳ ಇಷ್ಟ ರೀಪ್ಪ, ಐರಾವತ ಚಿತ್ರ. ಆ ಚಿತ್ರದಲ್ಲಿ ನನಗದು ಪೊಲೀಸಾಗಿ ಕರ್ನೋಡ್ರಿ, ಎಲ್ಲರೂ ಭಾಳ ಇದು ಮಾಡೋರಪ್ಪ. ಸೊ ಮಿಸ್ಟರ್ ಐರಾವತ ಈ ಗೀತೆಯನ್ನು ನಮ್ಮ ಪ್ರಕಾಶ್ ಪತ್ತಾರ್ ಅವರಿಗೆ. ಮತ್ತಾರ ಮೆಸೇಜು, ಇದು ಗೀತಾ ಆರ್ ಎಚ್ ಅವರು, ಜೀವ ವೀಣೆ ನಿಂದು ಮಿಟ್ಟಿದ ಸಂಗೀತ ಸಾಂಗ್. ಆಲ್ ರೈಟ್ ಗೀತಾ ಆರ್ ಎಚ್ ಅವರ ಈ ಗೀತೆ, ಆರ್ತಿ ಅವರಿರ್ಬೋದು ಆ ಒಂದು ಚಿತ್ರದಲ್ಲಿ. ಆಲ್ ರೈಟ್, ಈ ಗೀತೆ ನಿಮಗೋಸ್ಕರ. ಸೊ ಸ್ನೇಹಿತರೆ, ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಹಿರಿಯ ನಟಿ ನಮ್ಮ ಇವರು ಯಾರು, ಆರ್ತಿ ಅವರು, ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೆ ಕಾರ್ಯಕ್ರಮದ ವಿಶೇಷತೆ. ನಾಳೆ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ, ಮಿಸ್ ಮಾಡಬೇಡಿ ಈ ಒಂದು ಕಾರ್ಯಕ್ರಮ. ಅದರೊಂದಿಗೆ ಒಂದು ಕೊಡ ನೀರು ತೊಗೊಂಡು ಬರೋ ಪ್ರಯತ್ನ ಮಾಡಿ, ಇದ್ರ ಬಗ್ಗೆ ನಾನು ಕಾರ್ಯಕ್ರಮವನ್ನು ಮಾಡುವೆ. ಬರ್ತಾ ಇದ್ದಾರೆ ಗಣಪ, ದಯವಿಟ್ಟು ದಯವಿಟ್ಟು ಕೇಳ್ಕೊಳ್ಳಿ, ದಯವಿಟ್ಟು. ಹೆಂಗೈತ್ರಿ ಪದ ಇದು,
ಕೈ ಜೋಡಿಸಿ ಹೇಳ್ತಾ ಇದ್ದಾನೆ, ಗಣಪನ ತೊಗೊಂಡು ಬಂದರೆ ಪರಿಸರವನ್ನು ಅಷ್ಟೇ ಪ್ರೀತಿಯಿಂದ ಕ್ಲೀನ್ ಮಾಡಿ, ಪಟಾಕ್ಷಿ ಹೊಡಿತೀರಿ ಹೊಡ್ರಿ, ಇಲ್ಲ ಅನ್ನಂಗಿಲ್ಲ ನಾನು, ಯಾವುದಕ್ಕೂ ಇಲ್ಲ ಅನ್ನಂಗಿಲ್ಲ. ನಾವು ಮಾಡೋ ಎಲ್ಲ ಗಮ್ಮತ್ತು ಇನ್ನೊಬ್ಬರಿಗೆ ಸಜಾ ಆಗ್ಬಾರ್ದು, ಇನ್ನೊಬ್ಬರಿಗೆ ಅದೊಂದು ಪಾಠ ಆಗ್ಬಾರ್ದು ಅಷ್ಟೇ. ಕೈ ಮುಗಿದು ಕೇಳ್ಕೊತಾ ಇದ್ದಾನೆ, ತಮ್ಮ ಮನಸ್ಸು ದೇಹ ದೇವಾಲಯ ಮಾಡಿಕೊಂಡ್ರೆ ನೀವು 100% ಎಲ್ಲ ಕಾರ್ಯ ಕರೆಕ್ಟಾಗಿ ಮಾಡ್ತೀರಾ, ಏನೂ ತಪ್ಪು ಮಾಡೋದೇ ಇಲ್ಲ. ಮತ್ತೊಮ್ಮೆ ನೀಟಾಗಿ ಕೇಳ್ಕೊಳ್ಳಿ, ತಮ್ಮ ದೇಹ ದೇವಾಲಯ ಮಾಡಿಕೊಂಡ್ರೆ ನೀವು ಕರೆಕ್ಟಾದ ನಿರ್ಧಾರ ತಗೋತೀರಾ. ಆ್ಯಂಡ್ ಫೈನಲಿ, ಜೀವನ ಅಂದರೆ ಏನು? ನೀವು ತಗೊಳ್ಳೋ ನಿರ್ಧಾರಗಳು. ಹಾಡನ್ನು ಕೇಳಿ ಮಜಾ ಮಾಡಿ.

ತಾಯಿಯ ಮಡಿಲಲ್ಲಿ ಪಿಕ್ಚರ್ ಹೆಸರು ಕೇಳಿದ ತಕ್ಷಣ ಹೆಂಗ ತಾಯಿಯ ಮಡಿಲಲ್ಲಿ ಹೆಂಗೈತ್ರಿ? ಕಂಚನ್ ಗೋಪರಡಿ ಅವರು ಹಾಗೂ ಪದ್ಮ ಅವರು ರಿಕ್ವೆಸ್ಟ್ ಮಾಡಿರೋ ಈ ಒಂದು ಸುಮಧುರವಾದ ಗೀತೆ ರೆಡಿಯಾಗಿದೆ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ. ಇವತ್ತಿನ ನಟ ನಟಿ ಸ್ಪೆಷಲ್ನಲ್ಲಿ ಹಿರಿಯ ನಟಿ ಆರತಿ ಅವರು ಅಥವಾ ನಮ್ಮ ದರ್ಶನ್ ಅವರು ಡಿ ಬಾಸ್. ಸೊ ಸ್ನೇಹಿತರೆ, ನಾಗರ ಹಾವು ಸಂಭ್ರಮ ಸಂಭ್ರಮ ಈ ಗೀತೆಯೊಂದಿಗೆ ಬಸವರಾಜ್ ಅವರು, ಬಸವರಾಜ್ ಯಮನೂರ್ ಅವರು ಭಾಗವಹಿಸಿದ್ದಾರೆ. ಆಲ್ ರೈಟ್ ಬಸವರಾಜ್ ಅವರೇ, ನಿಮ್ಮ ಹಾಡು ರೆಡಿ ಮಾಡ್ತೇನೆ ನಾನು. ನಮ್ಮ ದಿನೇಶ್ ಅವರು ಏನು ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ಬೃಂದಾವನ ನಾನು ಕನ್ನಡಿಗ ಕನ್ನಡಕ್ಕೆ ಕಾಮಲಿಗ. ಎಸ್ ದಿನೇಶ್ ಅವರೇ, ನಿಮ್ಮ ಈ ಗೀತೆ ಬರ್ತಾ ಇದೆ. ಸೊ ಆತ್ಮೀಯರೇ, ನಮ್ಮ ಪೂಜಾ ಅವರು ಮೆಸೇಜನ್ನು ಮಾಡಿದ್ದಾರೆ. ಮಂಜುನಾಥ್ ಅವರೇ, ನೀವು ಹೇಳಿರುವ ಪ್ರಕಾರ ನೀರಿನ ಬಗ್ಗೆ ನಾವು 100% ಈ ವೀಕೆಂಡ್ ನಾನು ಮಾಡೇ ಮಾಡ್ತೇನೆ. ನಮಗೂ ಮನೆಯಲ್ಲಿ ನಳಗೊಳ್ಳಿದವ್ರಿ, ನಮ್ಮದು ವೈಯಕ್ತಿಕ ಬೋರ್ ಇದೆ, ಆದರೆ ಕಾಲೋನಿನಲ್ಲಿ ಎಲ್ಲರೂ ನೀರು ತುಂಬುವಾಗ ಜಗಳ ಮಾಡ್ತಿರ್ತಾರೆ, ಅದು ಏನು ನಮಗೆ ಅಷ್ಟು ನಮಗೆ ಇದೇ ಆಗಿಲ್ಲ, ನೀವು ಹೇಳಿದಿರಿ ಅಂತ ನಾವು ಅದನ್ನು ಮಾಡೇ ಮಾಡ್ತೇವೆ ಅಂತ ಹೇಳಿದ್ದಾರೆ. ಪೂಜಾ ಅವರೇ, ಐ ಹೋಪ್ ನೀವು ಯಾವತ್ತು ಲೈನ್ ಹಚ್ಚಿ ಆ ಒಂದು ಕೊಡ ನೀರು ತೊಗೊಂಡು ಬರ್ತೀರಿ. ನಿಮ್ಮ ಮನೆಯಲ್ಲಿರೋ ನಳದ ನೀರಿಗಿಂತ ಜಾಸ್ತಿ ಅದನ್ನು ಬೆಲೆ ಕೊಡ್ತೀರ. ಯು ವಿಲ್ ರೆಸ್ಪೆಕ್ಟ್ ದ್ಯಾಟ್ ಒನ್ ಪಾಟ್ ಆಫ್ ವಾಟರ್. ನೆನಪಿರಲಿ, ಇದು ಒಂದು ರಿಕ್ವೆಸ್ಟ್ ಆತ್ಮೀಯ ಸ್ನೇಹಿತರೆ. ಏನಾಗ್ತಾ ಇದೆ ಗೊತ್ತಾ ಆತ್ಮೀಯರೇ? ಮಳೆ ರಾಯನ ಕೃಪೆ ಆಗಿಲ್ಲ. ಆಚೆ ನಮ್ಮ ಮನೆ ಮುಂದೆ ಇರೋ ಆ ನಳದಲ್ಲಿಯೂ ನೀರು ಬರ್ತಾ ಇಲ್ಲ. ನಾದ್ರೂ ಬಂದ್ರೂ ವೇಸ್ಟ್ ಮಾಡೋದು ಪರಿಸ್ಥಿತಿಯಲ್ಲಿ ನಾನು ಜನರನ್ನು ನೋಡುವಾಗ ಕಣ್ಣಲ್ಲಿ ನೀರು ಬರುತ್ತೆ. ದಯವಿಟ್ಟು, ಇನ್ನೂ ಟೈಮ್ ಇದೆ ನಮ್ಮ ಕಡೆ, ನೀರನ್ನು ಬಹಳ ಕಾಳಜಿಯಿಂದ ಬಹಳ ವಿಚಾರ ಮಾಡಿ ವೇಸ್ಟ್ ಮಾಡಲಾರದೆ ಬಳಸಿ. ಇಷ್ಟೇ ರಿಕ್ವೆಸ್ಟು. ನಾನು ಪ್ರಾರಂಭ ಮಾಡಿದ್ದೆ ನಿನ್ನೆ ಏನು ಹೇಳಿದೆ, ಚಿಕ್ಕ ಮಕ್ಕಳಿಂದ, ಏಕೆಂದರೆ ಅವರು ಪಾಪ ಚಿಕ್ಕ ಮಕ್ಕಳು, ಅವರು ಗಮ್ಮತ್ತು ಮಾಡೋ ಇದರಲ್ಲಿ ವೇಸ್ಟ್ ಮಾಡಿಬಿಡ್ತಾರೆ ಆತ್ಮೀಯ ಸ್ನೇಹಿತರೆ. ದ್ಯಾಟ್ ಈಸ್ ವೈ ಅವರೊಂದಿಗೆ ನೀವು, ನಾನು ಮತ್ತೆ ಹೇಳ್ತಾ ಇದ್ದೇನೆ, ಪಾಲಕರು ಎಲ್ಲರಿಗೂ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳೋದಿಲ್ಲ, ಯಾವತ್ತೂ ಕೇಳೋದಿಲ್ಲರಿ ಅವರ. ನಿಮ್ಮ ಮಕ್ಕಳು ನೀವು ಏನು ಮಾಡ್ತೀರ ಅದನ್ನು ಗಮನಿಸಿ ಅವರು ಫಾಲೋ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರೊಂದಿಗೆ ಒಂದು ಕೂಡ ನೀರು ತೊಗೊಂಡು ಬರೋ ಪ್ರಯತ್ನ ಮಾಡಿ ನೀವು, ಅಥವಾ ನೀವೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳೊಂದಿಗೆ ಬಂದು ನೀವು ಭಾಗವಹಿಸಿದ್ದಕ್ಕೆ ಧನ್ಯವಾದ. ಹೌಸ್ಫುಲ್ ಬೋರ್ಡ್ ಇನ್ಯಾರ್ಡ್ ಲೆಕ್ಕ ಮಾಡಿ ನಾನು ಹೌಸ್ಫುಲ್ ಬೋರ್ಡ್ ಹಾಸ್ತೇನೆ ಆ ಗ್ಯಾಪ್ನಲ್ಲಿ. ಆತ್ಮೀಯ ಸ್ನೇಹಿತರ, ನಾಳೆ ಇರೋ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಬಗ್ಗೆನೂ ನಿಮಗೆ ಮತ್ತೆ ಒಂದು ಭಾಳ ಮುಖ್ಯವಾದ ವಿಷಯವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಒಳಗಾಗಿದ್ದೇವೆ. ಆ ಏನು ನಾನು ಬ್ರೈನ್ ರಾಟ್ ಅಥವಾ ತಲೆ ಕೊಳತು ಹೋಗಿರೋ ವಿಷಯದ ಬಗ್ಗೆ ಹೇಳ್ತಾ ಇದ್ನಲ್ಲ, ಅದು ಒಂದು ಕಡೆಗೆ ಇಟ್ಟು ಇನ್ನೊಂದು ವಿಚಾರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವ್ಯಾವತ್ತಾದರೂ ತಮ್ಮ ಹಾಸಿಗೆ, ತಮ್ಮ ಸೋಫಾ, ತಮ್ಮ ಕುರ್ಚಿ, ತಾವು ಕೆಲಸ ಮಾಡೋ ಸ್ಥಳದಲ್ಲಿ ಏನಾದರೂ ಒಂದು ತಾಸು, ಎರಡು ತಾಸು ಅಥವಾ ಒಂದು ಅರ್ಧ ತಾಸು ಖಾಲಿ ಸಿಕ್ಕಿದ್ರೆ, ನೀವು ಯಾವತ್ತಾದರೂ ಮೊಬೈಲ್ ತೊಗೊಂಡು ತಿಕ್ಕಾಡ್ಕೋತ್ಕೊಂಡ್ರಿ, ಆ ರೀಲ್ಗಳನ್ನು ನೋಡ್ತಾ ನೋಡ್ತಾ ಒಂದು ತಾಸು ತೆಗೆದು ಕಳಿರಿ ಹೇಳ್ತಾ ಇದ್ದಾನೆ. ಐ ಆಮ್ ಜಸ್ಟ್ ಟೆಲಿಂಗ್ ಯು, ಇದನ್ನು ಎಕ್ಸ್ಪಿರಿಮೆಂಟ್ ಮಾಡಿ. ಏಕೆಂದರೆ ನಿನ್ನೆ ಯೂಟ್ಯೂಬ್ ಮುಖಾಂತರ ಒಬ್ಬ ಯೂಟ್ಯೂಬರ್ ಈ ಒಂದು ಬ್ರೈನ್ ಇದ್ರ ಮೇಲೆ ಅವನು ಕೆಲಸ ಮಾಡ್ದ. ಅವನು ತಲೆ ಹೆಂಗೆ ವರ್ಕ್ ಆಗ್ತದೆ, ಈಗಿನ ಕಾಲದ ತಲೆ, ಆಮೇಲೆ ಹಿರಿಯರ ತಲೆ ಹೆಂಗಿತ್ತು, ತಾಳ್ಮೆ ಆ ಹಿರಿಯರಲ್ಲಿ ಹೆಂಗಿತ್ತು, ಆ್ಯಂಡ್ ಈಗ ತಾಳ್ಮೆ ಯಾರ ರೇಂಜಿಗೆ ಬಂದು ಬಿದ್ದಿದೆ, ಅದ್ರ ಬಗ್ಗೆ ಅವ್ರು ಎಕ್ಸ್ಪಿರಿಮೆಂಟ್ ಮಾಡೋ ವೀಡಿಯೋ ಹಾಕ್ಯಾನ್ರಿ. ಫಾರಿನರ್ ರೀ ಅವ, ಅಬ್ರಾಡ್ನಲ್ಲಿ ವೀಡಿಯೋ ಯೂಟ್ಯೂಬ್ ಎಲ್ಲ ಮಾಡ್ದ. ನಿನ್ನೆ ಅವ್ನು ಏನು ಮಾಡಿ ಅಂತ ಹೇಳ್ರಿ, ಆ ವೀಡಿಯೋನಲ್ಲಿ 2 ತಾಸು ಅವ್ನು ಹಾಸಿಗೆ ಮೇಲೆ ಸೋಫಾ ಸೆಟ್ ಮೇಲೆ ಕೂತ್ಕೊಂಡು ಅವ್ನು ಹೇಳ್ಯಾನ ಕಿ ಈಗ ನಾನು ರೀಲ್ ನೋಡಕ್ಕೆ ಪ್ರಾರಂಭ ಮಾಡಾಯ್ತೇನೆ, ಆದರೆ ರೀಲ್ ಈ ಏನು ಮೊಬೈಲ್ ಸ್ಕ್ರೋಲ್ ಮಾಡೋದನ್ನು ನಾನು ಅವೇರ್ ಆಗಿ, ಅಂದರೆ ಅವ್ನು ಲೆಕ್ಕಾಚಾರ ಮಾಡ್ತಾನೆ, ಅವ್ನು ನೋಟ್ ಮಾಡ್ಕೊಳತಾನೆ ಎಂತೆಂಥ ವೀಡಿಯೋಗಳು ಬರೋದ. ನಾವು ಒಂದು ಕಡೆ ಬುಕ್ ಇಟ್ಕೊಂಡ್ರೆ ಸ್ಟಾರ್ಟ್ ಮಾಡಿದ 2 ತಾಸು ಸ್ಟಾರ್ಟ್ ಮಾಡಿದ, ನೋಟ್ ಮಾಡ್ಕೋತ ಆತ್ಮೀಯರೆ 2 ತಾಸು ನಂತರ ಮೊಬೈಲ್ ದಂಡಿಗಿಟ್ಟ ಒಂದ. ಸ್ನೇಹಿತರೆ, ನಾನು ಇದನ್ನೆಲ್ಲ ಬರ್ದೇನೆ ಹೌದು, ಏನೇನು ವೀಡಿಯೋ ನೋಡೇನಿ ಅಂದರೆ ನೀವು ವಿಚಾರ ಮಾಡಿರಿ, 30 ಸೆಕೆಂಡ್ 2 ಸೆಕೆಂಡ್ ವೀಡಿಯೋ ಎಲ್ಲ ಬರ್ಕೊಂಡ್ರಿ, ಯಾವ್ಯಾವ ವೀಡಿಯೋ ಅದಾವ, ಎಂತೆಂಥ ವೀಡಿಯೋಗಳಿದ್ದು ಹೇಳ್ರಿ ಸ್ನೇಹಿತರೆ. ಕೋಪ ತರೋದು ಒಂದ, ಒಂದು ಸ್ಫೂರ್ತಿ ತರೋದು, ಒಂದು ಕಾಮ ಪ್ರಚೋದನೆ, ಆಮೇಲೆ ಇನ್ನೊಂದು ಥರ, ಆಮೇಲೆ ಪ್ರಾಣಿ ಮೇಲೆ ಒಂದು ಹತ್ಯೆ, ಆಮೇಲೆ ಇನ್ನೊಂದು ಸಡನ್ಲಿ ಈಗ ಪ್ರಾಣಿ ಮೇಲೆ ಅತ್ಯಾಚಾರ ಅಥವಾ ಒಂದು ಸಾವಿನ ಬಗ್ಗೆ ರೀಲ್ ನೋಡಿದ ಕೂಡಲೇ ಇಮಿಡಿಯೇಟ್ಲಿ ಇನ್ನೊಂದೇನೋ ಬರಾಗತ್ತದ್ರಿ. ಅದ್ರಾಗ ಏನು ಬರಾಗತ್ತದ ಹೇಳ್ರಿ, ಅದು ಹೊಟ್ಟೆ ಒಳಗಿಂದ ತತ್ತಿ ತಿಂದ್ರೆ ಏ ತತ್ತಿ ತಿನ್ನೋ, ನಿನಗೆ ತತ್ತಿ ತಿಂದ್ರೆ ಇದು ಆರೋಗ್ಯ, ಇಂಥದ್ದು ಬಂತ್ರಿ ಆರೋಗ್ಯದ್ದು, ಆಮೇಲೆ ಮತ್ತೆ ಇನ್ನೊಂದು. ಸೊ ಸ್ನೇಹಿತರೆ, ಟೋಟಲ್ 2 ತಾಸಿನಲ್ಲಿ ಅವರು 350 ವೀಡಿಯೋಗಳನ್ನು ನೋಡಿದ್ರು, 350 ವಿಷಯಗಳು ಹೆಂಗೆಂಗಿದ್ದು ಅದ್ರ ಬಗ್ಗೆ ಹೇಳಿದ್ರು ಅವರು. ವಿಚಾರ ಮಾಡಿರಿ ಆತ್ಮೀಯರೇ, ಒಂದು ಟೈಮ್ನಲ್ಲಿ ಒಂದು ಸಮಸ್ಯೆ ತೊಗೊಂಡು ಕುಂಡಿರ್ಬೇಕ್ರಿ ನಾವು. ಈಗ ಬರೀ 2 ತಾಸಂದು ವಿಷಯ ಅಲ್ಲ ಇದು, ಸಾಮಾನ್ಯವಾಗಿ ಒಬ್ಬ ಮನುಷ್ಯ 3-4 ತಾಸು ಹಂಗೆ ಕಳೀತಾ ಇದ್ದಾರೆ ಅಂತ ಅವನು ತೋರಿಸಿದ. ಅದರೊಂದಿಗೆ ಸುಸ್ತಾಗಿಬಿಟ್ರೆ ಅವ ಕುಂತಿದ್ದ ಜಗನಾಗ ಅವಂದ, ದಿಸ್ ಇಸ್ ಸಮಥಿಂಗ್ ವಿಚ್ ಈಸ್ ಮೇಕಿಂಗ್ ಮೀ ಡ್ರೌಸಿ ಅಂತ ಹೇಳಿದ್ರು. ಏನು ಕೆಲಸ ಮಾಡಿಲ್ಲ, ಜಸ್ಟ್ ಅವರ ಹಾಸಿಗೆ ಮೇಲೆ ಕೂತ್ಕೊಂಡು ಅವರು ಸ್ಕ್ರೋಲ್ ಮಾಡ್ಕೋದು ಅಂದರೆ ಮಾನಸಿಕವಾಗಿ ಸುಸ್ತಾಗಿದೆ, ದೇಹನೂ ಫಾಲೋ ಮಾಡ್ತಾ ಇದೆ.
ಎಸ್. ಸೊ ಇದನ್ನು ನೋಟ್ ಮಾಡಿ, ಇವತ್ತಾದ ವಿಡಿಯೋ ಇನ್ನೂ ಖತಮ್ ಮಾಡ್ಬೇಕು, 50 ನಿಮಿಷದ ವಿಡಿಯೋ ಐತ್ರಿ, ನಾನು ಒಂದೊಂದೇ ಭಾಗ ನೋಡ್ಕೋತ ಕುಂತಿದ್ದೆ. ಡೋಪಮೀನ್ ಅಂತ ಒಂದಿರು.

ನಮ್ಮ ಪರಿಚಯದಲ್ಲಿ ಪರಿಚಯ ಇನ್ನೊಬ್ಬ ಏನಾರು ಅವ್ರು ಏನಾದ್ರು ಬೆಳೆದಿರೋ ಒಂದು ವಿಡಿಯೋ ಹಾಕಿದ್ರು ಅಂದರೆ ಅದನ್ನ ನೋಡಿ ನಾವು ಮಾನ್ಸಿಕ್ ಮಾಡ್ಕೊಳತ್ತಾ ಇದ್ದೇವೆ. ಅದರಿಂದ ಎಷ್ಟು ಜನ ಒಳಗೆ ಹೋಗ್ತಾ ಇದ್ದಾರೆ ಗೊತ್ತಾ ಈ ಒಂದು ಆತ್ಮಹತ್ಯೆಗೆ? ಇದ್ರ ಬಗ್ಗೆನೂ ಅವ್ರು ಮಾತನಾಡಿದ್ದಾರೆ. ಸೊ ಸ್ನೇಹಿತರೆ, ಆ ಪಾಯಿಂಟ್ನಲ್ಲಿ ಒಂದು ವಿಚಾರ, ವಿಚ್ ಇಸ್ 29 ಸೆಪ್ಟೆಂಬರ್ ಶುಭ ಬುಧವಾರದ ಹವಾಮಾನ ವರದಿ. ಗರಿಷ್ಠ ತಾಪಮಾನ 29.2 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 19.0 ಡಿಗ್ರಿ ಸೆಲ್ಸಿಯಸ್. ಬೆಳಗಾವಿ ಜಿಲ್ಲೆಯಲ್ಲಿ ಒಣಹವೆ ಇತ್ತು, ಮುಂದಿನ 24 ಗಂಟೆಗಳಲ್ಲಿ ಒಣಹವೆ ಮುಂದುವರಿಯುವ ಬಹಳಷ್ಟು ಸಾಧ್ಯತೆಗಳಿವೆ. ಆಧಾರ ಹವಾಮಾನ ಇಲಾಖೆ ಬೆಂಗಳೂರು. ಬನ್ನಿ, ಅಲ್ಲೊಂದು ಲೋಕ ಉಂಟು, ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ಸಣ್ಣಿದ್ದಾಗ ನಾವು ಸ್ಕೂಲ್ನಲ್ಲಿ ಹಿಂಗೆ ಮಾಡ್ತಿದ್ವಿರಿಪ್ಪ, ಕಿರಿಕ ಸನ್ನೇ. ಸೊ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಿವೇದಿತ ಕುಂಬಾರ್ ಅವರ ಗೀತೆ ಆಯಿತು ಪ್ರಸಾರ. ಗಜಾ ಸಾಂಗ್ ಪ್ಲೀಸ್ ಸೋನು ಕುಂಬಾರ್. ಹೌಸ್ಫುಲ್ ಆಗಿದೆ ಸೋನು ಅವರೇ, ಭಾಳ ಲೇಟಾಗಿತ್ತು, 10:45 ಲಾಸ್ಟು. ಸೊ ಇವತ್ತು ಗಜಾ ಗೀತೆ ಬಿಟ್ಟು ನಿಮಗೆ ಒಂದು ಮುಂಜಾನೆ ನಮ್ಮ ರೇಣುಕಾ ಕಾಮಕರ್ ಅವ್ರದ್ದು ಬರ್ತಾ ಇದೆ, ಅದಕ್ಕಿಂತ ಮುಂಚೆ ವಿಜಯಲಕ್ಷ್ಮಿ ಅವರ ಗೀತೆ. ಸೊ ಆತ್ಮೀಯ ಸ್ನೇಹಿತರೆ ನೋಡಿ, ನೋವು, ಸಮಸ್ಯೆ, ಪರಿಸ್ಥಿತಿ ಎಲ್ಲರದು ಬೇರೆ ಬೇರೆ ಆಗಿರುತ್ತೆ, ಆದರೆ ಅದೇ ಸಾಮಾನ್ಯ. ನನ್ನ ಜೀವನದಲ್ಲಿ ಒಂದು, ನಿಮ್ಮ ಜೀವನದಲ್ಲಿ ಒಂದು, ನೆನಪಿಟ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ನಿನ್ನೆ ದಿನ ಶಾಶ್ವತವಾಗಿತ್ತಾ? ಇಲ್ಲ. ಇವತ್ತಿನ ಮುಂಜಾನೆ ಶಾಶ್ವತವಾಗಿತ್ತಾ? ಇಲ್ಲ. ಇನ್ನು ಒಂದು ತಾಸಿನಲ್ಲಿ ಆಲ್ರೆಡಿ ಮಧ್ಯಾಹ್ನ ಸ್ಟಾರ್ಟ್ ಆಗೈತಿ. ಮಧ್ಯಾಹ್ನ ಶಾಶ್ವತವಾಗಿರುತ್ತಾ? ಇಲ್ಲ. ಮಳೆ ಶಾಶ್ವತವಾಗಿತ್ತಾ? ಇಲ್ಲ. ಪ್ರಕೃತಿಯಿಂದ ಕಲಿಬೇಕು ನಾವು, ಏಕೆಂದರೆ ನಾವು ಪ್ರಕೃತಿಯಲ್ಲಿಯೇ ಒಬ್ಬರು, ಪ್ರಕೃತಿಯಿಂದ ಭಿನ್ನ ಅಲ್ಲ. ವಿ ಆರ್ ನಾಟ್ ಡಿಫ್ರೆಂಟ್ ಫ್ರಾಮ್ ದಿಸ್ ನೇಚರ್, ನೆನಪಿಟ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ಬಂದಿರೋ ಆ ಸಮಸ್ಯೆ, ನೋವು, ದುಃಖ, ಈಗ ನಿಮಗೊಂದು ವಯಸ್ಸಾಗಿರ್ಬೋದು, ಹೌದಲ್ವಾ? ಅಂದರೆ ವಯಸ್ಸಂದರೆ ಏಜ್, 10, 20, 30, 40, 50 ಆಯ್ತಲ್ರೆ. ಸೊ ಅಷ್ಟು ನಿಮ್ಮ ಜೀವನದಲ್ಲಿ ಗೊತ್ತಾಗಿರಬಹುದು, ಪ್ರಕೃತಿಯಲ್ಲಿ ಏನು ಶಾಶ್ವತವಲ್ಲ. ಬಂದಿರೋ ಸೂರ್ಯೋದಯ, ಸೂರ್ಯಾಸ್ತ ಆಗುತ್ತೆ. ಸೂರ್ಯನ ಟೈಮ್ನಲ್ಲಿ ಚಂದ್ರ ಬಂದು ಚಮಕುವುದಿಲ್ಲ, ಶೈನ್ ಮಾಡೋದಿಲ್ಲ. ಚಂದ್ರನ ಟೈಮ್ನಲ್ಲಿ ಸೂರ್ಯ ಬಂದು ಶೈನ್ ಮಾಡೋದಿಲ್ಲ. ಅದರಲ್ಲಿಯೂ ಒಂದು ಪಾಠ ಇದೆ, ನೀವು ಪ್ರಾಮಾಣಿಕವಾಗಿರ್ರಿ, ನಿಮ್ಮ ಸಮಯ ಬರುತ್ತೆ, ನೀವು ಅವಾಗ ಶೈನ್ ಆಗೇ ಆಗುತ್ತೀರಾ. ನೀವು ಇನ್ನೊಬ್ಬರನ್ನು ಹೋಲಿಕೆ ಮಾಡೋ, ಈಗ ಚಂದ್ರ ಕೂತ್ಕೊಂಡು ಹೋಲಿಕೆ ಮಾಡ್ತಾನನ, ಶೇ ಸೂರ್ಯಗೆ ನೋಡು ಚಮಕ್ತಾ ಇರ್ತಾನೆ, ಆದರೆ ಸೂರ್ಯನೂ ಇದು ಮಾಡ್ತಾರೆ, ಚಂದ್ರಗೆ ನೋಡು ಎಷ್ಟು ಆರಾಮಾಗಿ ಚಮಕ್ತಾ ಇರ್ತಾನೆ, ಏಕದಮ್ ಮಸ್ತ್ ಶೈನ್ ಆಗ್ತಾನೆ ಅಂತ. ಇಲ್ಲ ಸ್ನೇಹಿತರೆ, ದೇ ವಿಲ್ ನೆವರ್ ಡೂ. ಅವ್ರವ್ರ ಟೈಮಿಗೆ ಅವ್ರು ಬರ್ತಾರೆ, ಕರೆಕ್ಟಾಗಿ ಶೈನ್ ಮಾಡ್ತಾರೆ, ಹೋಗಿಬಿಡ್ತಾರೆ. ರಾತ್ರಿ ಸೂರ್ಯೋದಯ ಆಗುತ್ತಾ? ಇಲ್ಲ, ರಾತ್ರಿ ಚಂದ್ರೋದಯ ಆಗುತ್ತೆ. ಸೊ ಸ್ನೇಹಿತರೆ, ಚಂದ್ರನ ಟೈಮ್, ಸೂರ್ಯನ ಟೈಮ್, ನಿಮ್ಮದು ಟೈಮ್. ಇದಾಯಿತು ನಿಮ್ಮ ಒಂದು ಯಶಸ್ಸು, ಸೋಲು ಗೆಲುವು, ನೋವು ಸಮಸ್ಯೆ, ದುಃಖ ಸುಖ. ಇದು ಈ ಗ್ಯಾಪ್ನಲ್ಲಿ ಒಂದು ವಿಷಯ ಮರಿತಾ ಇದ್ದೀರಾ? ಏನು ಹೇಳಿ, ಏನು ಹೇಳಿ, ಏನು ಏನು ಏನು? ಒಮ್ಮೆ ಸಾಯಿ ಕುಮಾರ್ ಅಂದ್ರಿಪ್ಪ ನಾನು. ಅನಸೂಯ, ಯಾಕೆ ನಿನಗೆ ಲಾಡು ತಂದಿದ್ದೀನಿ ಅನಸೂಯ, ಲಾಡು ಜಾಂಗಿರಿ. ಒಮ್ಮೆ ಸಾಯಿ ಕುಮಾರ್ ಬಂದ್ರಿಪ್ಪ, ಸಾರಿ ರೀ ಸ್ನೇಹಿತರೆ. ಸೊ ಈ ಎಲ್ಲ ವಿಷಯದಲ್ಲಿ ನಿಮ್ಮ ನೋವು, ದುಃಖ, ಎವ್ರಿಥಿಂಗ್, ದೇರ್ ಇಸ್ ಸಂಬಡಿ, ಯಾರೋ ಒಬ್ಬರು ಇದ್ದಾರೆ ನಿಮ್ಮ ಜೊತೆ ಸದಾ ಇರ್ತಾರೆ, ನಿಮ್ಮ ಉಸಿರು ಸ್ನೇಹಿತರೆ. ಸ್ವಲ್ಪ ಅದ್ರ ಮೇಲೆ ಗಮನ ಕೊಡಿ. ಚಿಂತೆ, ನೋವು, ಸಮಸ್ಯೆ, ಸುಖ, ದುಃಖ ಎಲ್ಲ ಬರ್ತಾವೆ ಹೋಗ್ತಾವೆ, ಬರ್ತಾವೆ ಹೋಗ್ತಾವೆ. ಕೊನೆ ದಿನ, ಈ ಕೊನೆ ಉಸಿರು ಹೋಗೋಕ್ಕಿಂತ ಮುಂಚೆ ಈಗ ಸ್ಟಾರ್ಟ್ ಮಾಡಿರಿ ಟು ಗಿವ್ ಅಟೆನ್ಷನ್, ಅದಕ್ಕೆ ಗಮನ ಕೊಡಿ. ನೀವು ಯಾವತ್ತು ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡ್ತೀರಾ, ಬಾಕಿ ಎಲ್ಲ ಸಮಸ್ಯೆ ಚಿಕ್ಕದಾಗಿ ಕಾಣಿಸುತ್ತೆ. ದಯವಿಟ್ಟು 120 ಸೆಕೆಂಡ್ ದಿನದಲ್ಲಿ ತೆಗಿರಿ 2 ನಿಮಿಷ ನಿಮ್ಮ ಜೀವನದು. 24 ತಾಸಿನಲ್ಲಿ 120 ಸೆಕೆಂಡ್ ಕೇಳ್ತಾ ಇದ್ದೇನೆ, ನಾಟ್ ಮಚ್. ತಲೆಯಾಗಿಟ್ಕೊರಿ, ಕೆಲಸ ಮಾಡಿ, ಬನ್ನಿ ನಮ್ಮ ವಿಜಯಲಕ್ಷ್ಮಿಯವರ ಗೀತೆ ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ.

ಗಜಾನನ್ ಕಾಮ್ಕರ್ ಅವರಾಗಿ ದೇವರಿಗೆ ಆಗಿದೆ. ಇದಾದ ತಕ್ಷಣ ಬರ್ತಾ ಇದೆ ರೇಣುಕಾ ಕಾಮ್ಕರ್ ಅವರು, ಹಾಗೂ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ನಮ್ಮ ಸೋನು ಕುಂಬಾರ್ ಅವ್ರಿಗೂ ಒಂದು ಗೀತೆ, ಒಂದು ಮುಂಜಾನೆ ಫ್ರಾಮ್ ಯಜಮಾನ, ತದನಂತರ ಶ್ರೀಧಲ್ ಅವರ ಗೀತೆ, ತದನಂತರ ನಮ್ಮ ಪ್ರಕಾಶ್ ಪತ್ತಾನ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ, ತದನಂತರ ಜೀವ ವೀಣೆ ಈ ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ನನಗೆ. ಯಾರು? ನಮ್ಮ ಬಸವರಾಜ್ ಯಮನೂರ್ ಅವರು. ತದನಂತರ ಬರ್ತಾ ಇದೆ ಸ್ನೇಹಿತರೆ, ಸಾರಿ, ಬಸವರಾಜ್ ಯಮನೂರ್ ಅವರು ಸಂಗಮ ಸಂಗಮ ಅನ್ನೋ ಗೀತೆ ರಿಕ್ವೆಸ್ಟ್ ಮಾಡಿದರೆ. ಜೀವ ವೀಣೆ ಗೀತಾ ಹರೇಶ್ ಅವರ ಗೀತೆ ಆಗಿದೆ. ತದನಂತರ ಬೆಳ್ಳಂ ಬೆಳಗ ಈ ಗೀತೆ ದಿನೇಶ್ ಅವ್ರದ್ದು. ತದನಂತರ ಮಾತು ನನ್ನವಳು ಪೂಜಾ ಅವ್ರದ್ದು. ಕೆಂಚಾಲೋ ಮಂಚಾಲೋ ಹೆಂಗೊಳ ನಿಂದವುಗಳು ಚಂದನ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ನಿಮ್ಮೊಂದಿಗೆ ನಾವು ಸ್ಪೆಷಲ್ ನಟ ನಟಿ ಆರತಿ ಅವರು ಅಥವಾ ದರ್ಶನ್ ಅವರ ಗೀತೆಗಳೊಂದಿಗೆ ನೀವು ಹೌಸ್ಫುಲ್ ಮಾಡಿಸಿದ್ದೀರಾ. ಉತ್ತಮ ಗೀತೆಗಳ ಲೈನಪ್ ಇದೆ, ನೀವೆಲ್ಲರೂ ಕೇಳಿದ್ರಿ. ಅದರೊಂದಿಗೆ ನಾಳೆ KLE ಹೆಲ್ತ್ ಗಾ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸಿ ಗಂಭೀರವಾದ ಮುಖ್ಯವಾದ ಒಂದು ವಿಷಯ, ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನದ ಕುರಿತು ಪ್ರಾಚಾರ್ಯರು ಮತ್ತು ಬರ್ತಾ ಇದ್ದಾರೆ ಸುಸ್ನೇಹಿತರೆ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿಯವರು. ಈ ಥರ ಒಂದು ಸದುಪಯೋಗ ಪಡೆದುಕೊಳ್ಳಿ ದಯವಿಟ್ಟು, ಏಕೆಂದರೆ ಸೂಸೈಡ್ ಈಸ್ ಅ ಗಂಭೀರವಾದ ವಿಷಯ. ಸೊ ಇದು ಸೂಸೈಡ್ ಪ್ರಿವೆನ್ಷನ್ ಡೇ. ರಂಗನಾಗಿ ಚಿತ್ರದ ಗೀತೆ ಕೇಳಿ ಮಜಾ ಮಾಡಿ.

0: क्यों भाई
1: प्रेमदल्ली स्नेहदल्ली ಪಾಠ ಪಾಠೋಷ ವೇಷ ಎಲ್ಲ ಯಾಕೆ ಭಾಷೆ ಬಣ್ಣ ದೇಶ ವೇಷ ಎಲ್ಲ ಒಂದೇ ಒಂದೇ

0: ಡಿಯರ್ಸ್ ವಾ ಡಾರ್ಲಿಂಗ್ ವಾಟ್ ಯು ಸೇ
1: ಪ್ರೇಮದಲ್ಲಿ ಸ್ನೇಹದಲ್ಲಿ ಪರೋಷ ದೇಶ ಎಲ್ಲ ಯಾಕೆ ಭಾಷೆ ಬಣ್ಣ ದೇಶ ವೇಷ ಎಲ್ಲ ಒಂದೇ
0: ಒಂದೇ

ワンドゥモンジャネイギテヨンディゲモンデホグタイデレイヌガカムカルハウロハゴソノコンバガジャーソングプリーズアンタイダレハウスフルアギデヤルガンテヤニモンディゲナウカリケナバダリエストギテゴルインノバラジェナラギテゴルデニマニヴィティタカムカラコンバラオラギテアイタラソアルタマルコリガジャーチトラドギテアゴディレイケンダバラジェナラギテラインアピデソノレナリンダムンジャネイソルパジャルディソルパワンダハトガンテナーエントゥネラフォンインカリケナバデアドンドವಿನಾಯಕ್ ಡಬ್ಲ್ಯೂ ಅವರು ಏನು ಹೇಳ್ತಾ ಇದ್ದಾರೆ ಮಂಜುನಾಥ್ ಅವರೇ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ವಿಶೇಷವಾಗಿ ನೀರಿನ ಬಗ್ಗೆ. ಮೊಬೈಲ್ ವೀಕ್ಷಿಸುತ್ತಾ ನಮ್ಮ ಮನಸ್ಸು ಎತ್ತೆತ್ತು ಹೋಗುತ್ತೆ. ಎಸ್, ಇದು ಮೊಬೈಲ್ ವೀಕ್ಷಿಸುತ್ತಾ ಎತ್ತೆತ್ತು ಹೋಗುತ್ತೆ. ಇದ್ರ ಬಗ್ಗೆ ಯೂಟ್ಯೂಬ್ನಲ್ಲಿ ಒಬ್ಬವ ರೊಕ್ಕ ಭಾಳ ಖರ್ಚು ಮಾಡ್ಯಾನ್ರ, ಅವ ಖರ್ಚು ಮಾಡಿ ಒಂದು 50 ನಿಮಿಷ ವಿಡಿಯೋನ ಹಾಕ್ಬಿಟ್ಟಾನೆ. ಬರೀ ಮೊಬೈಲ್ ಅಲ್ಲ, ಜಾಸ್ತಿ ಜಂಕ್ ಫುಡ್ ತಿನ್ನೋದು, ಆ ಪಿಜಾ ಬರ್ಗರ್ ತಿನ್ನೋದು, ಅಂದರೆ ಏನೇನು ಇತ್ತೀಚಿನ ದಿನಗಳಲ್ಲಿ ವೈಯಕ್ತಿಕವಾಗಿ ಮಾಡ್ತಾರೆ. ಆಮೇಲೆ ಈಗ ನೆಕ್ಸ್ಟ್ ಏನೋ ಎಕ್ಸ್ಪೆರಿಮೆಂಟನ್ನು ನೋಡಿದೆ, ಅದರಲ್ಲಿ ಏನಿತ್ತಂದರೆ ಶಾಪಿಂಗ್ ಮಾಡೋದು ಒಂದು ಕೆಲವೊಬ್ಬರಿಗೆ ಒಂದು ಚಟ ಅಂತ್ರಿಪ್ಪ. ಆಮೇಲೆ ಆನ್ಲೈನ್ ಮುಖಾಂತರ ಸಾಮಾನುಗಳು, ಬೇಡವಾದಂಥ ಸಾಮಾನುಗಳನ್ನು ತರಿಸೋದು, ಅದು ಒಂದು ಡೋಪಮಿನ್ ಹಿಟ್ ಅಂತೆ. ಏನೋ ರೀಪ್ಪ, ಒಟ್ಟಾರೆ ಆ ಒಂದು ಎಕ್ಸ್ಪೆರಿಮೆಂಟ್ ನೋಡ್ಕೋತ ಕೂತಿದೆ. ಅಂಥ ಒಂದು ಎಕ್ಸ್ಪೆರಿಮೆಂಟ್ ನೋಡಲಿಕ್ಕೆ ಕಾರಣ ಏನು ಗೊತ್ತಾ ಆತ್ಮೀಯ ಸ್ನೇಹಿತರೆ? ಎಲ್ಲರ ಗಮನ ಹಾಳಾಗಿ ಹೋಗಿದೆ ಆತ್ಮೀಯರೇ. ಬಾಲ್ಯದಲ್ಲಿ ನಮ್ಮ ಗುರುಗಳು ಹೇಳ್ತಿದ್ರು, ಲಕ್ಷ ಕೊಟ್ಟು ಕೇಳೋ ಮಂಜುನಾಥ ಪಾಠವನ್ನು ಕೇಳ್ರಪ್ಪ ಅಂತ ನಮ್ಮ ಗುರುಗಳು ಹೇಳ್ತಿದ್ರಲ್ಲ. ಈಗ ಲಕ್ಷ ಹೋಗೈತಿ ಅಂದ್ರೆ ಇನ್ನೇನ್ರಿಪ್ಪ, ಕಮ್ ಆನ್, ವಿಚಾರ ಮಾಡಿ. ಕರೆಕ್ಟ್ ಅಲ್ವಾ? ಹಾಂ, ನೀವು ಸಿಂಪಲ್ ರೀ. ಈಗ ನಿನ್ನಿದ ವಿಚಾರ ನಾನು ಹೇಳ್ತೇನೆ. ಮನೆಯಲ್ಲಿ ಟೊಮ್ಯಾಟೊ ಇತ್ತಿರಿಪ್ಪ, ಟೊಮ್ಯಾಟೊ ಈಗೆಲ್ಲ ಸ್ವಲ್ಪ ಕಮ್ಮಿಯಾಗಿದೆ ದರ ಅಂತ, ಸ್ವಲ್ಪ ಟೊಮ್ಯಾಟೊ ಜಾಸ್ತಿ ತಂದೆ. ಒಂದು ವಾರ ಅದು ಹೊರಗಡೆ ಇತ್ತು, ಅದರಾಗಿಂದ 2-3 ಟೊಮ್ಯಾಟೊ ಫುಲ್ ಕೊಳತು ಹೋಗಿತ್ತು. ಅದನ್ನ ಹಿಡ್ಯಾಕೆ ಆಗ್ವಲ್ರ, ವಾಸ ಬರತ್ತದ, ನೀರು ಬಿಟ್ಟದ, ಅದರಾಗಿಂದ ಕೀಡಾನು ಬರಾಗತ್ತದ. ನಾನು ಅಲ್ಲೇ ವಿಚಾರ ಮಾಡಿನಿ, ಈಗ ನಮ್ಮ ತಲೆನೂ ಹಿಂಗೆ ಕೊಳ್ಕೋತ ಹೋಗಾಗತ್ತದ. ಅಂದ್ರೆ ಆ ಲೆವೆಲಿಗೆ ಕೊಳಿತಾ ಇಲ್ಲ, ಅಂದರೆ ಹೆಂಗೆ ಟೊಮ್ಯಾಟೋಸ್ ತರಕಾರಿ ಕೊಳಿತದ ಹಂಗಲ್ಲ, ಬಟ್ ಎಸ್, ಒಂದು ರೀತಿಯಲ್ಲಿ ಅದು ಒಂದು ಕೊಳಿತಾ ಇದೆ. ಅಂದರೆ ನಿಮ್ಗೆ ಅರ್ಥ ಆಯ್ತಲ್ಲ, ಕೊಳತು ಹೋದ್ರೂ ಅಯ್ಯೋ ಮಂಜು ತಲೆಯಾಗಿಂದ ವಾಸ ಬರ್ತದೆ, ಹಂಗಿಲ್ಲ, ನಿಮ್ಮ ವಿಚಾರದಿಂದ ವಾಸ ಬರ್ತದೆ, ನಿಮ್ಮ ನಿರ್ಧಾರದಿಂದ ವಾಸ ಬರ್ತದೆ ತಲೆ ಕೊಳತು ಹೋದ್ರೆ. ಏನೂ ಕೆಲಸ ಮಾಡೋದಿಲ್ಲ ಮಂಜು. ಎಷ್ಟು ಪಾಲಕರು ಕರೆ ಮಾಡಿ ಹೇಳ್ತಾರೆ, ಮಂಜು ಇವ್ ಏನೂ ಕೆಲಸ ಮಾಡೋದಿಲ್ಲ, ಏನು ಹೇಳಿದ್ರೂ ಕೋಪ ಮಾಡ್ತಾನೆ, ಏನೂ ಕೇಳೋದಿಲ್ಲ, ಒಟ್ಟು ಮನ್ಯಾಗ ಅದು ಮೊಬೈಲ್ ತೊಗೊಂಡು ನಾನು ಮೊಬೈಲಿಗೆ ಒಂದು ಸ್ವಲ್ಪ ಸುಟ್ಟು ಹಾಕಾದರೂ ಹಾಕ್ಬೇಕಂತ. ಇಂಥ ಕಂಪ್ಲೇಂಟ್ ಎಲ್ಲರೂ ಮಾಡ್ತಿದ್ದು ಗೊತ್ತೈತೆ ಆತ್ಮೀಯ ಸ್ನೇಹಿತರ ಪಾಲಕರು. ಈಗ ಅಂಥ ಪಾಲಕರು ಮೊಬೈಲ್ನಲ್ಲಿ ಒಳಗೆ. ಸೊ ಹಿರಿಯರಿಂದ ಹಿಡಿದು ಕಿರಿಯರವರೆಗೆ ಎಲ್ಲರಿಗೂ ಹಿಡಿದಿದೆ ಈ ಒಂದು ಇದು ಏನಂತಾರೆ ಚಟ. ಸೊ ದಯವಿಟ್ಟು ಇದರಿಂದ ಹೊರಗೆ ಬರಲಿಕ್ಕೆ ಏನಾದರೂ ಒಂದು ಪ್ರಯತ್ನ ಅದು ನೀವೇ ಮಾಡಬೇಕು, ನಾನು ಮಾತಿನ ಮುಖಾಂತರ ಅಷ್ಟೇ ಹೇಳಾವ. ಸೊ ಬನ್ನಿ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಒಂದು ಮುಂಜಾನೆ ಈ ಗೀತೆ ರೇಣುಕಾ ಕಾಮಕರ್ ಅವರು ರಿಕ್ವೆಸ್ಟ್ ಮಾಡಿದರೆ, ನೀರಿನ ಬಗ್ಗೆ ಹೇಳಿದ್ದಕ್ಕೆ ಧನ್ಯವಾದ ಅಂತ ವಿಜಯಲಕ್ಷ್ಮಿ ಅವರು ಮತ್ತೊಮ್ಮೆ ಕರೆ ಮಾಡಿ ಹೇಳಿದ್ರು. ಇನ್ನು ನಾನು ನಿಲ್ಲಿಸೋದಿಲ್ಲ, ನನ್ನ ಡ್ಯೂಟಿ ನಾನು ಮಾಡೇ ಮಾಡುತ್ತೇನೆ. ವಾರದಲ್ಲಿ 100 ಅಲ್ಲ 10,000 ಬಾರಿ ಯಾರು ಹೇಳ್ತೇನೆ, ಕೈ ಮುಗಿದು ಕೇಳ್ತಾ ಇದ್ದೇನೆ. ನೀರು ವೇಸ್ಟ್ ಮಾಡಬೇಡ್ರಿ ಅಪ್ಪ, ಯವ್ವ, ಅಕ್ಕ ರೀ, ಮಾಮಾರಿ, ಮೌಶಿರಿ, ವೈನಿರಿ, ಮಾಡಬೇಡ್ರಿ. ಈ ಗೀತೆ ರೇಣುಕಾ ಕಾಮಕರ್ ಹಾಗೂ ಸೋನು ಕುಂಬಾರ್ ಅವ್ರಿಗೋಸ್ಕರ. ಸೋನು ಅವರೇ, ಗಜಾ ಗೀತೆ ಪ್ಲೀಸ್ ಅಂತ ಹೇಳ್ತಾ ಇದ್ರೆ ಇಲ್ಲಿ ಹೌಸ್ಫುಲ್ ಆಗಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಡನ್ನು ಕೇಳಿ ಮಜಾ ಮಾಡಿ.

You've got a white elephant too, even a has a government too. Hey, I reek shamisi nan hardcore bande. I get the only guy. Ghana grama dalli bangways in the Prakash Patana bro. Barthai de. I get the or goskara. I ravata chitra vaiyiktik magi nanu bhala ista vada chitra. So snehi thren ghana grama dalli. I get the only guy. Munde hultai de. Idha dakshna gita re chaure nimma hardo. Tadanantra Dinesh aure nimma hardo. Tadanantra Baswaraj Yamanur aure nimma hardo. Tadanantra Mathu nannavlo. Anno gite. Adal dakshna chandan aura kinchalo manchalo. ಹೆಂಗೋಳ ನೀನ್ ಡೌಗಳು ಆಲ್ ರೈಟ್. ಸೊ ಸೋನು ಅವರೇ, ನೀವು ಗಜ ಗಜ ಅಂದರೆ ನಿಮಗೂ ಒಂದು ಹಾಡು ಗಜ ಚಿತ್ರದ್ದು ಪ್ರಸಾರ ಮಾಡುತ್ತೇನೆ ನಾನು. ಟ್ರೈ ಮಾಡಿದೆ, ಯಾಕಂದರೆ ಇಷ್ಟು ಜನರದ್ದು ಇದಿದೆ ಒಂದು ಕಡೆ ನೋಡೋಣ. ನಾನು ಆಲ್ರೆಡಿ ಬಂಗಾರಿ ಯಾರೆ ನೀ ಬುಲ್ಬುಲ್ ಅನ್ನೋ ಹಾಡಿತ್ತು. ಸೊ ನಿಮಗೆ ಮಾತು ನನ್ನವಳು ಅನ್ನೋ ಹಾಡು ನಿಮಗೂ ಆಗುತ್ತೆ ಅದು. ಆಲ್ ರೈಟ್, ಸೊ ಟೆನ್ಷನ್ ತೊಗೋಬೇಡಿ, ಬರುತ್ತೆ ನಿಮ್ಮ ಹಾಡು ಸೋನು ಅವರೇ. ಆದರೆ ಗೀತೆಗಳು 4 ಗೀತೆ ಆದ ಕೂಡಲೇ ಬರುತ್ತೆ. ಆರಾಮ್ಸೆ ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮ ಮುಂದಿನ ನಟ ನಟಿ ಸ್ಪೆಷಲ್. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಸ್ನೇಹಿತರಿಗೆ ಒಂದು ರಿಕ್ವೆಸ್ಟು. ನಾಳೆ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನ ಮುಂಜಾನೆ 10-11 ಗಂಟೆಗೆ ಇದೆ. ಕರೆ ಮುಖಾಂತರ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ದಯವಿಟ್ಟು. ಆಲ್ ರೈಟ್, ಚಲೋ ಮಿಸ್ಟರ್ ಐರಾವತ ಗೀತೆ ಕೇಳಿ ಮಜಾ ಮಾಡಿ.

ಆಲ್ರೈಟ್, ನಾಗರ ಹಾಗೂ ಚಿತ್ರದ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ. ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿರೋರು ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ನಮ್ಮ ಸಂಗಮ ಯಾರದಾಗಿತ್ತು? ಇದು ಬಸವರಾಜ್ ಯಮನೂರ್ ಅವ್ರದ್ದು. ಸೊ ಆತ್ಮೀಯ ಸ್ನೇಹಿತರೆ, ಇದರಿಗಿಂತ ಮುಂಚಿನ ಗೀತೆ ದಿನೇಶ್ ಅವ್ರದ್ದು, ತದನಂತರ ಅದರಿಗಿಂತ ಮುಂಚಿನ ಗೀತೆ ಗೀತಾರೇಶ್ ಅವ್ರದ್ದು. ಈ ಗೀತೆ ಆದ ತಕ್ಷಣ ಬರ್ತಾ ಇದೆ ಮಾತು ನನ್ನವಳು. ಆತ್ಮೀಯ ಸ್ನೇಹಿತರೆ, ಗಜ ಚಿತ್ರದ ಗೀತೆ. ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿರೋರು ಪೂಜಾ ಅವರು. ಹಾಗೆ ಇದೇ ಗೀತೆ ಪ್ರಸಾರ ಮಾಡ್ತಾ ಇದ್ದೇನೆ ನಮ್ಮ ಸೋನು ಕುಂಬಾರ ಅವ್ರಿಗೋಸ್ಕರ. ಸೊ ಸ್ನೇಹಿತರೆ, ಕಾರ್ಯಕ್ರಮದ ಇವತ್ತಿನ ವಿಷಯ ಅಂದರೆ ಇವತ್ತಿನ ಈ ಒಂದು ಸ್ಪೆಷಲ್ ನಟ ನಟಿ ಹಿರಿಯ ನಟಿ ಆರ್ತಿ ಅವರು ಅಥವಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಅವರ ಅಭಿನಯಿಸಿರುವ ಚಿತ್ರದ ಗೀತೆ ರಿಕ್ವೆಸ್ಟ್ ಮಾಡುವುದು ಕಾರ್ಯಕ್ರಮದ ವಿಶೇಷತೆ ಆಗಿತ್ತು. ಅದಕ್ಕೆ ತಕ್ಕಂತೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿದ್ರಿ, ತಮ್ಮ ಬಹುಮೂಲ್ಯ ಸಮಯ ಕೊಟ್ಟರಿ, ಅದಕ್ಕೆ ಧನ್ಯವಾದ. ಕಾರ್ಯಕ್ರಮದ ಕೊನೆ ಎರಡು ಗೀತೆಗಳೊಂದಿಗೆ ನಾನು ಮುಗಿಸ್ತಾ ಇದ್ದೇನೆ. ಅದರೊಂದಿಗೆ ಆತ್ಮೀಯ ಸ್ನೇಹಿತರೆ, ದಯವಿಟ್ಟು ನಾಳೆ KLE ಹೆಲ್ತ್ ಗೈಡ್ ನೇರಫೋನಿನ ಕಾರ್ಯಕ್ರಮದಲ್ಲಿ ತಪ್ಪದೆ ಭಾಗವಹಿಸಿ. ಎಸ್, ನಾಳೆ ಇರೋ KLE ಹೆಲ್ತ್ ಗೈಡ್ ನೇರಫೋನಿನ ಕಾರ್ಯಕ್ರಮದ ಗಂಭೀರವಾದ ಮುಖ್ಯವಾದ ವಿಷಯ ವಿಶ್ವ ಆತ್ಮಹತ್ಯೆ ತಡೆ ಗಟ್ಟುವಿಕೆ ದಿನ. ಸೊ ಸ್ನೇಹಿತರೆ, ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಕುರಿತು ಭಾಗವಹಿಸಿರುವ ಅತಿಥಿ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ.

ಪ್ರಾಚಾರ್ಯರು ಮತ್ತು ವೈದ್ಯಕೀಯ ನಿರ್ದೇಶಕರು KLE ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಶಹಾಪುರ ಬೆಳಗಾವಿಯಿಂದ ಬರ್ತಾ ಇದ್ದಾರೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ನಾಳೆ ಮುಂಜಾನೆ 10-11 ಗಂಟೆಗೆ ಹಾಟ್ಲೈನ್ ಸಂಖ್ಯೆ ಸೇಮ್. ಪ್ರಶ್ನೆ ಕೇಳಿ ಭಾಗವಹಿಸಿ. ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ, ವಿಶ್ವ ಆತ್ಮಹತ್ಯೆ ತಡೆ ದಿನ. ಸೊ ಸ್ನೇಹಿತರೆ, ಆತ್ಮಹತ್ಯೆ ಬಹಳ ಗಂಭೀರವಾದ ವಿಷಯ, ದಯವಿಟ್ಟು ಇದರ ಬಗ್ಗೆ ಭಾಗವಹಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಎಸ್, ಇವತ್ತಿನ ದಿನ ತಮ್ಮ ಬಹುಮೂಲ್ಯ ಸಮಯ ಇಲ್ಲಿಯವರೆಗೂ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಅವಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೇಳೋದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ಅದೇ ಪೈಲ ಏನಾರ ಐ ಬಾಬಾ ನಂತರ ಕಾಯ್ಬಾಜಿದ್ದೀನ ಕೀಗ ಅವತ್ತೇ ಬಾಬಾ ಚೂಬಿದೆ ಗಾ ಮಾ ಬಾಪ್ ಕುತ್ರ ಜಿಂದಗಿ ಮೇ ವೋ ಕಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, 4 ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಜನದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೆ ಇಷ್ಟೇ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ದುನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಂಡೆ ಸಾಕು, ಮನ ಮುಚ್ಚೋಕೆ, ಅಂಗೈಯಗ್ಲ ಜಾಗ ಸಾಕು, ಆಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವೊಬ್ಬರಿಗೆ ಕನಸು. ಅದಕ್ಕೆ ಹೇಳುದು, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡ್ರಿ ಅಪ್ಪ, ಮಾಡಿ ಕೆಲಸ. ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು. ಅಂತ ಕೆಲಸ ಮಾಡಿ, ಒಳ್ಳೆ ಕೆಲಸ ಈಗ ರೈಟ್ ನಾವ್ ಸದ್ಯಕ್ ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರಿ. ಆದರೆ ಎಲ್ಲರ ಪ್ರತಿ ಪ್ರೀತಿಯಿಂದ ಮಾತಾಡಿ ಸ್ವಂತ ತಂದೆ ತಾಯಿ ಮೇಲೆ ಒದರಾಡೋವ ಚೀಚೆ ಚೀಚೆ ಚೀಚೆ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋ ಅವ್ರು ಮಾತಾಡಿ ಮರ್ತಿರ್ತಾರೋ, ಕೇಳ ನೆನಪಿಟ್ಕೊಂಡು ಕೊರಗ್ತಿರ್ತಾನೋ. ನಾನು ಮಂಜುನಾಥ್ ಪೈ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಹಾ ಹಾ ಹಾ, ನಮಸ್ಕಾರ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, ಕಾರ್ಯಕ್ರಮದ ಮೊದಲನೇ ಗೀತೆ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಮೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮದ ಮುಂದಿನ ಕೇಳಿ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯದ ಮಾಜಿ ವಿದ್ಯಾರ್ಥಿನಿಯರಾದ ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಕುಮಾರಿ ದರ್ಶಿನಿ ಶೆಟ್ಟಿ ಹಾಗೂ ಕೆಎಲ್ಇ ಲಿಂಗರಾಜ್ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಕುಮಾರಿ ವರ್ಷಿಣಿ ಶೆಟ್ಟಿಯವರು ಭಾಗವಹಿಸಲಿದ್ದಾರೆ.
1: ಈ ಒಂದು ಕಾರ್ಯಕ್ರಮವನ್ನು ರಾಗ್ ಮಧುವಂತಿಯೊಂದಿಗೆ ಪ್ರಾರಂಭಿಸಿ

0: ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಎಲ್ಇ ಸಂಗೀತ ಮಹಾವಿದ್ಯಾಲಯದ ಮಾಜಿ ವಿದ್ಯಾರ್ಥಿನಿಯರಾದ ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಕುಮಾರಿ ದರ್ಶಿನಿ ಶೆಟ್ಟಿ ಹಾಗೂ ಕೆಎಲ್ಇ ಲಿಂಗರಾಜ್ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಕುಮಾರಿ ವರ್ಷಿಣಿ ಶೆಟ್ಟಿಯವರು. ಕಾರ್ಯಕ್ರಮಕ್ಕೆ ತಬಲಾ ಸಾಥ್ ನೀಡಿದವರು ನಿತಿನ್ ಸುತಾರ್, ಹಾರ್ಮೋನಿಯಂ ಯಾದವೇಂದ್ರ ಪೂಜಾರಿ ಹಾಗೂ ತಾಳ್ ಸಾಥ್ ನೀಡಿದವರು ಡಾಕ್ಟರ್ ದುರ್ಗಾ ನಾಡಕರ್ಣಿಯವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
1: कैंसर हॉस्पिटल नेहरू नगर बेळगाव.
2: कैंसर कोणत्याही प्रकारचा असो अत्याधुनिक उपचार एकाच छताखाली भेटतील.
1: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुस

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳ್ಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮವಿದು KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮೊದಲನೇ ಗೀತೆ ಹಾರ್ಟ್ ಅಲ್ಲಿರೋ ಹಾರ್ಮೋನಿಯಂ. ಚಿತ್ರ ಬೃಂದಾವನ, ಗಾಯಕರು ಟಿಪ್ಪು, ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ, ಸಾಹಿತ್ಯ ಕವಿರಾಜ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಅಂತಮ್ಮ. ಚಿತ್ರ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ. ಗಾಯಕರು ಯಶ್. ಸಾಹಿತ್ಯ ಯೋಗರಾಜ್ ಭಟ್. ಹಾಡನ್ನ ಕೇಳಿ ಆನಂದಿಸಿ.

ಕಾರ್ಯಕ್ರಮದ ಮುಂದಿನ ಗೀತೆ ಚೆಲ್ಲಿದರು ಮಲ್ಲಿಗೆಯ, ಗಾಯಕರು ಸೋನು ನಿಗಮ್, ಚಿತ್ರ ರಾಜಾ ಹುಲಿ. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ನೀನಿರದೆ. ಗಾಯಕರು ಸೋನು ನಿಗಮ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಚಿತ್ರ ಜಂಗ್ಲಿ. ಹಾಡನ್ನ ಕೇಳಿ ಆನಂದಿಸಿ.

ಬೆಳಗಿ. ಇದು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM. KLE ಕನಸು, KLE ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ನೀರಳ್ಳಿ ಸಣ್ಣ. ಗಾಯಕರು ಸೋನು ನಿಗಮ್ ಹಾಗೂ ಸುನಿತಾ ಗೋಪರಾಜ್. ಸಾಹಿತ್ಯ ಜಯಂತ್ ಕಾಯ್ಕಿಣಿ. ಚಿತ್ರ ಹುಡುಗರು ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಕೊನೆ ಗೀತೆ ಏನೆಂದು ಹೆಸರಿಡಲಿ? ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಚಿತ್ರ ಅಣ್ಣಾ ಬಾಂಡ್, ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ, ಹಾಡಿನ

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಕಡೂನ್ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಸುರು ಝಾಲೆ ಆಹೆ. ಅತ್ಯಾಧುನಿಕ IVF ಸುವಿಧಾನ್ ಸೋಬತ್ ಸುಸಜ್ಜ ಸೆಂಟರ್ OPD ಸಾಠಿ ತಯಾರ್ ಆಹೆ. ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಮಧ್ಯೆ ಆಧುನಿಕ ಪ್ರಜನನ್ ಸೇವಾ ದೇತ ಆಹೋತ್, ಜಾಮಧ್ಯೆ ಸಮಾವಿಷ್ಟ ಆಹೆ ಪ್ರಜನನ ಔಷಧ, ಕ್ಲಿನಿಕಲ್ ಎಂಬ್ರಾಲಜಿ, ಎಂಡ್ರೋಲಜಿ ಆಣಿ ಎಂಡೋಸ್ಕೋಪಿ ಸಾಠಿ ವಿಶೇಷ OPD, 3D ಲ್ಯಾಪ್ರೋಸ್ಕೋಪಿ ಆಣಿ ಹಿಸ್ಟ್ರೋಸ್ಕೋಪಿ ಸಾರ್ಖ್ಯಾ ಅತ್ಯಾಧುನಿಕ ಎಂಡೋಸ್ಕೋಪಿ ಸೇವಾ ಸುದ್ಧಾ. ಸಮರ್ಪಿತ ಫೆಟಲ್ ಮೆಡಿಸಿನ್ ಯುನಿಟ್ ಜಾಮಧ್ಯೆ ಏಕ ಇನ್ಹೌಸ್ ಪೂರ್ಣವೇಳ ಸಲ್ಲಾಗಾರ ಅಸಣಾರ ಆಹೆ. ತಜ್ಞ ಡಾಕ್ಟರ್ಂಚಿ ಟೀಮ್ ಅಸೇಲ್. ಆಮ್ಹಿ ಆಮಚ್ಯಾ ರುಗ್ಣಾಂನಾ ಸರ್ವೋತ್ತಮ ಕಾಳಜಿ ಪ್ರದಾನ ಕರಣ್ಯಾಸಾಠಿ ತತ್ಪರ ಆಹೋತ್. ಆಮಚಾ ಪತ್ತಾ: ಕೆಎಲ್ಇ ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರಿ ಹಾಸ್ಪಿಟಲ್ ಆಣಿ MRC. ಫೋನ್ ನಂಬರ್ 0831255530 ಆಣಿ 2473777, ಎಕ್ಸ್ಟೆನ್ಷನ್ 1530.

0: Fertility Center, where families begin. Are you waiting to hear the rhythm of tiny feet? Struggling with infertility? Don't lose heart. Kaylee Fertility Center offers complete care from consultation to conception. We are here with you with science, compassion and expert hands. Come to Kaylee IVF, where families begin. Kaylee Fertility Center, OPD number 97, Sharavati, 2nd floor, Kaylee's Dr. Prabhakar Kore Hospital and MRC, Belagavi. Phone number 0831-255-1530 and 247-3777, extension 1530.
1: ಆಶೀರ್ವಾದ್ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲ್ಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30%, ಭರ್ಜರಿ ರಿಯಾಯಿತಿ. ದಿನಾಂಕ September 9-12 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲ್ಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448424 209 68 ಹಾಗೂ 9035275501.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಎಂದಿನಂತೆ ನಾನು ಅನುಪಮಾ. ಹಿರಿಯ ನಾಗರಿಕರ ಸಮಸ್ಯೆಗಳು, ಹಿರಿಯ ನಾಗರಿಕರಿಗೆ ಇರುವಂತಹ ಸರ್ಕಾರದ ಯೋಜನೆಗಳ ಬಗ್ಗೆ, ಒಟ್ಟಾರೆಯಾಗಿ ಹಿರಿಯ ನಾಗರಿಕರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ಬಾಳೆಗೋಡ ಶಂಕರ್ ದೊಡ್ಬಂಗಿಯವರು. ಇವರು ನಿವೃತ್ತ ಉಪನ್ಯಾಸಕರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ಈಗ ನಮ್ಮ ವ್ಯಕ್ತಿತ್ವವನ್ನ ರೂಪಿಸಿ ನಾವು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಲು ಮುಖ್ಯ ಪಾತ್ರ ವಹಿಸಿದವರು ಅಂದ್ರೆ ನಮ್ಮ ಹಿರಿಯರು. ಈ ಹಿರಿಯ ನಾಗರಿಕರ ಬಗ್ಗೆ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್, ಕಾರ್ಯಕ್ರಮದ ಮೊದಲಿಗೆ?
1: ಹಿರಿಯ ನಾಗರಿಕರು ಸಮಾಜದಲ್ಲಿ ಜನರ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಅತ್ಯಂತ ಮಹತ್ವವಾದಂಥ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಕಾರಣ, ಗುರುವಿಲ್ಲದ ಮಠವಿಲ್ಲ, ಹಿರಿಯನಿಲ್ಲದ ಕುಟುಂಬವಿಲ್ಲ. ಕಾರಣ, ಹಿರಿಯ ನಾಗರಿಕರಲ್ಲಿರ್ತಕ್ಕಂಥ ಒಂದು ಅನುಭವ ಮತ್ತು ಅನುಭವದಿಂದ ಅನುಭಾವ. ಇಲ್ಲಿ ಅನುಭವ ಅನುಭಾವ ಅನುಭವ ಇದು ಸೈದ್ಧಾಂತಿಕ, ಅನುಭಾವ ಪ್ರಾಯೋಗಿಕ. ಈ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಅನುಭವ ಮತ್ತು ಅನುಭಾವ ಪಡೆದುಕೊಂಡಂತಹ ಹಿರಿಯ ನಾಗರಿಕರು, ಅವರ ಒಂದು ಸಲಹೆ ಸೂಚನೆ, ಅವರ ಒಂದು ಸಮಾಜದ ಬಗ್ಗೆ ತಿಳುವಳಿಕೆ, ಸಮಾಜದಲ್ಲಿ ಹೇಗಿರಬೇಕು ಹೇಗಿರಬಾರದು, ಯಾವುದು ಸರಿ ಯಾವುದು ತಪ್ಪು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾವುದು ರೀತಿ ಯಾವುದು ನೀತಿ ಯಾವುದು ಅನೀತಿ, ಯಾವುದು ಧರ್ಮ ಯಾವುದು ಅಧರ್ಮ, ಇವುಗಳ ಬಗ್ಗೆ ಕುಲಂಕುಷವಾಗಿ ಅವರು ಸಾಕಷ್ಟು ಅವರ ಬಗ್ಗೆ ಮಾಹಿತಿಯನ್ನ ಮತ್ತು ಅನುಭವದ ಮೂಲಕ ಅನುಭಾವಿಗಳಾಗಿರುತ್ತಾರೆ ಹೆಚ್ಚಾಗಿ. ಅದಕ್ಕೋಸ್ಕರ ಸಮಾಜದ ಒಂದು ಅಂಕು ಡೊಂಕುಗಳನ್ನ ತಿದ್ದಲಿಕ್ಕೆ ಅಥವಾ ಆ ಸಮಾಜದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣ ನಿರ್ಮಿಸಲಿಕ್ಕೆ ಹಿರಿಯರ ಸಲಹೆ ಮಾರ್ಗದರ್ಶನ ಅತ್ಯಂತ ಅಗತ್ಯ. ಅದಕ್ಕೋಸ್ಕರ ಹಿರಿಯರು ಇಡೀ ಒಂದು ಸಮಾಜದ ಒಬ್ಬ ಗಣ್ಯ ವ್ಯಕ್ತಿತ್ವವನ್ನು ಹೊಂದಿದ್ದು, ಆ ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ, ಸಮಾಜದ ಎಲ್ಲ ಜನರು ತಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸಲಿಕ್ಕೆ ಈ ಹಿರಿಯರ ಮಾರ್ಗದರ್ಶನ ಪ್ರಾಮುಖ್ಯ. ಅದಕ್ಕೋಸ್ಕರ ಹಿರಿಯರಿಂದಲೇ ಮತ್ತು ಹಿರಿಯ ನಾಗರಿಕರಿಂದಲೇ ನಮ್ಮ ಒಂದು ಕೌಟುಂಬಿಕ ಜೀವನವಾಗಲಿ, ಸಾಮಾಜಿಕ ಜೀವನವಾಗಲಿ, ಆರ್ಥಿಕ ಜೀವನವಾಗಲಿ, ರಾಜಕೀಯ ಜೀವನವಾಗಲಿ, ಧಾರ್ಮಿಕ ಜೀವನವಾಗಲಿ, ಸಾಂಸ್ಕೃತಿಕ ಜೀವನವಾಗಲಿ, ಇಡೀ ಒಂದು ಎಲ್ಲ ಜೀವನದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಹಿರಿಯರ ಒಂದು ಮಾರ್ಗದರ್ಶನ, ಅವರ ಒಂದು ಅನುಭವ ಬಹಳಷ್ಟು ಮುಖ್ಯವಾಗಿದೆ. ಅವುಗಳನ್ನು ಯಾರು ಪಾಲಿಸಿಕೊಂಡು ಹೋಗುತ್ತಾರೋ ಅವರ ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ. ತಮ್ಮ ಒಂದು ಪ್ರತಿಯೊಂದು ಶಾರೀರಿಕ ಮತ್ತು ಮಾನಸಿಕ ಮಟ್ಟವನ್ನು ವಿಕಸಿಕೊಂಡು ಆರೋಗ್ಯವಂತರಾಗಿರಲಿಕ್ಕೆ ಹಣ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತದೆ. ಅದಕ್ಕೋಸ್ಕರ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಉಳಿತಾಯವನ್ನು ಮಾಡಿಕೊಂಡು ತಮ್ಮ ಒಂದು ಜೀವನವನ್ನು ಸ್ವಾರ್ಥಗೊಳಿಸಬೇಕಾದರೆ ಅವರು ಉಳಿತಾಯ ಮಾಡಲೇಬೇಕು. ಇನ್ನು ಕೆಲವು ನಾವು ಗ್ರಾಮೀಣ ಮಟ್ಟದಲ್ಲಿ ಹಿರಿಯರ ಬಗ್ಗೆ ಅರಿತುಕೊಳ್ಳಬೇಕಾದರೆ ಅವರು ಪಾಪ ಕಷ್ಟಜೀವಿಗಳು, ಕಷ್ಟ ಸಹಿಷ್ಣುಗಳು, ಅವರಿಗೆ ಉಳಿತಾಯದ ಬಗ್ಗೆ ಅಷ್ಟೊಂದು ಮಾರ್ಗದರ್ಶನದಲ್ಲಿ ಮಾಹಿತಿ ಇರುವುದಿಲ್ಲ. ಹೀಗಾಗಿ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಹಿರಿಯ ನಾಗರಿಕರು ಅವರು ಸಾಕಷ್ಟು ದೈಹಿಕ ಮತ್ತು ಮಾನಸಿಕ ತೊಂದರೆ ಅನುಭವಿಸುತ್ತಿದ್ದಾರೆ. ಸರ್ಕಾರವು ಕೂಡ ಸಾಕಷ್ಟು ಸೌಲಭ್ಯಗಳನ್ನು ನೀಡ್ತಾ ಇದೆ, ಇನ್ನೂ ಕೆಲವರಿಗೆ ಆ ಸರ್ಕಾರ ಸೌಲಭ್ಯಗಳು ತಲುಪ್ತಾ ಇಲ್ಲ. ಎಷ್ಟೋ ಹಿರಿಯ ನಾಗರಿಕರಿಗೆ ಸರ್ಕಾರಿ ಸೌಲಭ್ಯಗಳು ತಲುಪ್ತಾ ಇಲ್ಲ. ಕಾರಣ ಇಷ್ಟೇ, ಅವರು ಕಷ್ಟಜೀವಿಗಳು, ಸತತವಾಗಿ ಭೂಮಿಯಲ್ಲಿ ದುಡಿದ್ರಿಂದ ಇಂಥ ಒಂದು ಸೌಲಭ್ಯ ಪಡೆದು ಅಸಾಧ್ಯವಾಗಿದೆ ಅಂತ ಅನಿಸುತ್ತೆ. ಇದಕ್ಕೆ ನನಗೆ ಅನಿಸಿದ ಪ್ರಕಾರ ನಮ್ಮ ಒಂದು ಸಂಬಂಧಿಕರಲ್ಲಿಯೇ 72-74 ವಯಸ್ಸಿನಂಥ ಇನ್ನೂ ಹಿರಿಯ ನಾಗರಿಕರು ಸರ್ಕಾರದ ಒಂದು ಹಣಕಾಸಿನ ಸೌಲಭ್ಯ ತೆಗೆದುಕೊಂಡಿಲ್ಲ. ಬಹಳ ವಿಷಾದ ಅನಿಸುತ್ತದೆ.
0: ಸರ್, ತಾವೀಗ ಮಾತಾಡ್ತಾ ಹೇಳಿದ್ರಿ ಸರ್ಕಾರಿ ಸೌಲಭ್ಯಗಳು ಅಂತ. ಹಿರಿಯ ನಾಗರಿಕರಿಗಾಗಿಯೇ ಕೆಲವೊಂದು ಸರ್ಕಾರಿ ಯೋಜನೆಗಳು ಏನಾದರೂ ಇದೆಯಾ ಸರ್?
1: ಸರ್ಕಾರಿ ಯೋಜನೆಗಳು ಇವೆ. ಅವು ಆ ಯೋಜನೆಗಳನ್ನು ಬಳಸಬೇಕಾದ್ರೆ ಅದರ ಒಂದು ಮಾಹಿತಿ ಮಾರ್ಗದರ್ಶನ ಬಹಳ ಮುಖ್ಯ. ಅದಕ್ಕೋಸ್ಕರ ಅವರು ಹಿರಿಯ ನಾಗರಿಕರ ಸಂಘದ ಸದಸ್ಯರಾಗಬೇಕು. ಆ ಹಿರಿಯ ನಾಗರಿಕ ಸಂಘದ ಸದಸ್ಯರಾದಾಗ ಆ ಸಂಘದ ವತಿಯಿಂದ ಅವರಿಗೆ ಎಲ್ಲ ಯೋಜನೆಗಳ ಬಗ್ಗೆ, ಸರ್ಕಾರ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿ ದೊರಕಿದಾಗ ಅವ್ರಿಗೆ ಏನಾದರೂ ತೊಂದರೆ ಇದ್ರೆ, ಯಾವುದೇ ತೊಂದರೆ ಇಲ್ಲಿ ಹಿರಿಯ ನಾಗರಿಕರಿಗೆ, ಅಂತಹ ತೊಂದರೆಗಳನ್ನ ಬಗೆಹರಿಸಲಿಕ್ಕೆ ಹಿರಿಯ ನಾಗರಿಕ ಸಂಘಗಳಿವೆ. ಈಗ ನಮ್ಮ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ಈ ರೀತಿಯಾಗಿ ನಮ್ಮ ಒಂದು ಹಿರಿಯ ನಾಗರಿಕ ಸಂಘಗಳಿವೆ. ಆ ಹಿರಿಯ ನಾಗರಿಕ ಸಂಘಕ್ಕೆ ಕೇವಲ ಸದಸ್ಯನಾಗಲಿ 250 ರೂಪಾಯಿ ಮಾತ್ರ ಸಾಮಾನ್ಯವಾಗಿ. ಈ ರೀತಿಯಾಗಿ ಒಂದು ಸದಸ್ಯತ್ವವನ್ನು ಪಡೆದುಕೊಂಡ್ರೆ ಅವರಿಗೆ ಆ ಒಂದು ಈಗಿನ ಒಂದು ಬದಲಾವಣೆ ತಕ್ಕಂತೆ ಈಗೇನು ಮೊಬೈಲ್ ಇದೆಯಲ್ಲ, ವಾಟ್ಸಪ್ ಇದೆಯಲ್ಲ, ಅದರ ಮೂಲಕ ಸಹಿತ ನಾವು ಮಾಹಿತಿ ಕೊಡ್ಬೋದು ಹಿರಿಯ ನಾಗರಿಕ ಸಂಘದಿಂದ. ಹೀಗೆ ಅದು ಈಗಾಗಲೇ ನಾವು ಆ ಜಿಲ್ಲಾ ಮಟ್ಟದ ಒಂದು ಸಂಘದಿಂದ, ರಾಜ್ಯ ಮಟ್ಟದ ಸಂಘದಿಂದ ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ತಾಲೂಕಿನಿಂದ ಗ್ರಾಮಗಳಿಗೆ ಹೋಗಿ ಆ ಹಿರಿಯ ನಾಗರಿಕರಿಗೆ ಒಂದು ಮಾಹಿತಿಯನ್ನು ಕೊಡೋದ್ರ ಮೂಲಕ ಅವರನ್ನ ಒಂದು ಸದಸ್ಯನಾಗಿ ಮಾಡಿಕೊಂಡು ಅವರಿಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನ ನೀಡಿ ಅವರ ಒಂದು ಹಿರಿಯ ನಾಗರಿಕರ ಜೀವನವನ್ನ ಒಂದು ಅತ್ಯಂತ ಉತ್ತಮವಾದಂತಹ ಜೀವನ ಸಾಗಿಸಲಿಕ್ಕೆ ನಾವು ಈಗ ಎಲ್ಲ ಸದಸ್ಯರು ಪ್ರಯತ್ನ ಮಾಡ್ತಾ ಇದ್ದೇವೆ.
0: ಸರ್, ಈಗ ಸೌಲಭ್ಯಗಳು ಅಂತ ಹೇಳಿದ್ರಿ, ಸರ್ಕಾರಿ ಸೌಲಭ್ಯಗಳು ಯಾವ್ಯಾವ್ದಿದೆ ಸರ್ ಸರ್ಕಾರಿ ಸೌಲಭ್ಯಗಳು ಹಿರಿಯ ನಾಗರಿಕರಿಗಾಗಿ?
1: ಅದು ಪಿಂಚಣಿ ರೂಪದಲ್ಲಿ

0: ಪ್ರತಿ ತಿಂಗಳ ಮಾಸಾಸನ ಅಂತ ಸರ್ಕಾರ ನೀಡ್ತಾ ಇದೆ. ಅದು 60 ವರ್ಷ ಮೇಲ್ಪಟ್ಟವರಿಗೆ, ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಹಿರಿಯರಿರಲಿ ಅಥವಾ ನಗರ ವಲಯದಲ್ಲಿರಲಿ, ಅಂದರೆ ಅತಿ ಬಡವರು ಇರಬಹುದು, BPL ಕಾರ್ಡ್ ಹೊಂದಿರಬಹುದು, ಅಂಥವರಿಗೆ ಪ್ರತಿ ತಿಂಗಳ ಮಾಸಾಸನ ಸರ್ಕಾರದಿಂದ ಬರುತ್ತಿದೆ. ಕೆಲವರು ಅದನ್ನು ಸದುಪಯೋಗ ಪಡ್ಕೊಂಡವರು ಇದ್ದಾರೆ, ಇನ್ನೂ ಕೆಲವರು ಅದರ ಸದುಪಯೋಗ ಪಡೆದುಕೊಳ್ಳಲಾರದೆ ಇದ್ದಾರೆ. ಈಗಾಗಲೇ ಹೇಳಿದಂತೆ ಸಾಕಷ್ಟು 70ಕ್ಕಿಂತ ಹೆಚ್ಚಿನ ವಯಸ್ಸನ್ನು ಸಹಿತ ಇನ್ನೂವರೆಗೆ 10-12 ವರ್ಷ ಆದರೂ ಸಹಿತ ಅಂಥ ಒಂದು ಪಿಂಚಣಿ ಅಥವಾ ಮಾಸಾಸನ ಅಥವಾ ಏನು ಪಡಿತಾ ಇಲ್ಲ. ಯೋಜನೆಗಳು ಇವೆ. ಯೋಜನೆಗಳಂದರೆ ಈಗ ಹಿರಿಯ ನಾಗರಿಕರಿಗೆ ತಮ್ಮ ಒಂದು ಸ್ವಂತ ಕಾಲ ಮೇಲೆ ನಿಲ್ಲಲಿಕ್ಕೆ, ತಮ್ಮದೇ ಆದಂಥ ಒಂದು ಸ್ವಉದ್ಯೋಗ ಮಾಡಲಿಕ್ಕೆ ಅವರು ಸರ್ಕಾರದವರು ಸಬ್ಸಿಡಿ ಮೂಲಕ ಮನೆಯಲ್ಲಿ ಕೂತ್ಕೊಂಡು ಯಾವುದಾದ್ರೂ ಒಂದು ಉದ್ಯೋಗ ಮಾಡ್ಬೋದು. ಯಾವುದೇ ಒಂದು ವಸ್ತುಗಳನ್ನ ಪ್ರೊಡಕ್ಟ್ ಮಾಡಿ ತಮ್ಮ ಮನೆಯಲ್ಲಿ ಅಥವಾ ಇನ್ಯಾವುದೇ ಸ್ಥಳದಲ್ಲಿ ಕೂತ್ಕೊಂಡು ಮಾಡ್ಬೋದು. ಅಂತ ಯೋಜನೆಗಳು ಸಾಕಷ್ಟಿವೆ. ಅದರಿಂದ ಅವರು ತಮ್ಮ ಒಂದು ಹಣಕಾಸಿನ ಒಂದು ಸದುಪಯೋಗ ಪಡೆದುಕೊಳ್ಬಹುದು.
1: ಸರ್, ಈಗ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಇರುವಂತಹ ಸೌಲಭ್ಯಗಳ ಬಗ್ಗೆ ಮಾತಾಡಿದ್ರಿ. ಈಗ ಹಿರಿಯ ನಾಗರಿಕರು ಅಂದ ತಕ್ಷಣ ವಯಸ್ಸಾಗಿರುತ್ತೆ, ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಹಿರಿಯ ನಾಗರಿಕರು ಮತ್ತು ಆರೋಗ್ಯ, ಅದರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
0: ಈಗ ಒಂದು ಇಂಗ್ಲಿಷ್ನಲ್ಲಿ ಕೊಟೇಶನ್ ಇದೆ, ಇಫ್ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್, ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್. ಒಂದು ವೇಳೆ ನಾವು ಸಂಪತ್ತನ್ನು ಕಳ್ಕೊಂಡ್ರೆ ಏನು ಕಳೆದುಕೊಂಡಂಗೆ ಅಲ್ಲ, ಆರೋಗ್ಯಕೊಂಡ್ರೆ ಏನೋ ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಾಗೆ, ಗುಣವನ್ನ ಸ್ವಭಾವವನ್ನು ಕಳೆದುಕೊಂಡ್ರೆ ಎಲ್ಲ ಕಳೆದುಕೊಂಡಂತೆ. ಅದಕ್ಕೋಸ್ಕರ ಆರೋಗ್ಯವೇ ಸಂಪತ್ತು, ಹೆಲ್ತ್ ಇಸ್ ವೆಲ್ತ್. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ನಾವು ಹೇಗೆ ಬೇಕಾದರೂ ಜೀವನ ಸಾಗಿಸಬಹುದು. ಆರೋಗ್ಯವೇ ಕೈ ಕೊಟ್ಟಾಗ, ಅನಾರೋಗ್ಯದಿಂದ ಬಳಲಿದಾಗ, ನಿರುತ್ಸಾಹ, ಜಿಗುಪ್ಸೆ, ಇಂಥ ಒಂದು ಮಾನಸಿಕ ವೇದನೆಯಿಂದ ಸಹಿತ ಬಳಲಬಹುದು. ಅದಕ್ಕೋಸ್ಕರ ಆರೋಗ್ಯವೇ ಪ್ರಾಮುಖ್ಯ. ಆ ಆರೋಗ್ಯ ಸಲುವಾಗಿ ಪ್ರತಿನಿತ್ಯ ಬೆಳಗ್ಗೆ ತಮ್ಮ ಒಂದು ವ್ಯಾಯಾಮ, ತಮ್ಮ ಶಕ್ತಿ ಸಾಮರ್ಥ್ಯವನ್ನು ವ್ಯಾಯಾಮ, ಯೋಗ, ಒಂದು ಮೆಡಿಟೇಷನ್, ಧ್ಯಾನ, ಇವುಗಳ ಮೂಲಕ ತಮ್ಮ ಒಂದು ಮಾನಸಿಕ ವಿಕಸನೆ ಮಾಡಿಕೊಳ್ಬಹುದು. ಶಾರೀರಿಕವಾಗಿಯೂ ಸಹಿತ ತಮ್ಮ ಒಂದು ಗಟ್ಟಿಯಾದಂಥ ದೇಹವನ್ನು ಬೆಳೆಸಿಕೊಳ್ಬಹುದು. ಈ ರೀತಿಯಾದಂಥ ದಿನನಿತ್ಯ ಚಟುವಟಿಕೆಗಳಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದೇ ಆದರೆ ಅವರು ಸಾಮಾನ್ಯವಾಗಿ ಯಾವುದೇ ರೋಗ ರುಜಿನಿಂದ ಬಳಲುವುದು ಕಡಿಮೆ ಆಗ್ತಾ ಇದೆ ಅಂತ ನಮ್ಮ ಒಂದು ಪ್ರಾಕ್ಟಿಕಲ್ ಆಗಿ ಅನುಭವ ಪಡೆದುಕೊಂಡಿರ್ತಕ್ಕಂಥದ್ದು ನನ್ನದು. ಅದೇ ರೀತಿಯಾಗಿ ಉಳಿದ ಎಲ್ಲ ಹಿರಿಯ ಜೀವಿಗಳು ಸಹಿತ ಆ ರೀತಿ ಮಾಡಿದರೆ ಒಳ್ಳೆಯದಾಗುತ್ತೆ. ಮತ್ತು ವೈದ್ಯರ ಸಲಹೆ ಪ್ರಕಾರ ಕೆಲವು ಹಿರಿಯ ನಾಗರಿಕರು ಶಾರೀರಿಕವಾಗಿ ಅವರು ಮಾನಸಿಕವಾಗಿ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ, ಆ ತೊಂದರೆ ನಿವಾರಣೆಗೆ ವೈದ್ಯರ ಸಲಹೆ ಪ್ರಕಾರ ಯೋಗ ವ್ಯಾಯಾಮ ಮಾಡುವುದು ಒಳ್ಳೆಯದು.
1: ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಿವೃತ್ತ ಉಪನ್ಯಾಸಕರಾದಂತಹ ಬಾಳೆಗೌಡ ಶಂಕರ್ ದೊಡ್ಬಂಗಿ ಅವರು. ಇವರು ಹಿರಿಯ ನಾಗರಿಕರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸರ್, ಈಗ ಹಿರಿಯ ನಾಗರಿಕರು ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿದ್ರಿ. ಈಗ ಹಿರಿಯ ನಾಗರಿಕರ ಜೀವನದಲ್ಲಿ ಹವ್ಯಾಸಗಳು ಹಾಗೇನೆ ಸಾಮಾಜಿಕ ಸಹಭಾಗಿತ್ವ ಎಷ್ಟರ ಮಟ್ಟಿಗೆ ಅವರಿಗೆ ಸಹಕಾರಿಯಾಗುತ್ತೆ ಅಂತ?
0: ಇದು ಬಹಳ ಮಹತ್ವದ್ದು. ಕಾರಣ, ಮನುಷ್ಯನಿಗೆ ಮನೋರಂಜನೆ ಅದು ಎಲ್ಲ ಒಂದು ಏನು ಟೆನ್ಷನ್ ಬಗೆಹರಿಸುತ್ತೆ. ಅದಕ್ಕೆ ಮನೋರಂಜನೆಯಲ್ಲಿ ಸಂಗೀತ ಅಂದರೆ ಹಾಡು, ನೃತ್ಯ, ಜಾನಪದ ಗೀತೆ, ಹೀಗೆ ಹತ್ತು ಹಲವಾರು ಮನೋರಂಜನಾ ಹವ್ಯಾಸಗಳಿರ್ತವೆ. ಅವುಗಳನ್ನು ಅಳವಡಿಸಿಕೊಳ್ಳೋದು ಮುಖ್ಯ. ಅಂದರೆ ಪ್ರತಿನಿತ್ಯ ನಾವು ನಮ್ಮ ಒಂದು ಸಂಗೀತದ ಮೂಲಕ, ಹಾಡಿನ ಮೂಲಕ ಮತ್ತು ನಮ್ಮ ಒಂದು ನೃತ್ಯದ ಮೂಲಕ ನಮ್ಮ ಅವಯವಗಳು, ಅಂಗಾಂಗಗಳು ಅವು ಕ್ರಿಯಾಶೀಲ ಆಗುತ್ತವೆ. ಅಂದರೆ ನಮ್ಮ ಮುಖ ಆಗಲಿ ಅಥವಾ ನಮ್ಮ ಶರೀರ ಆಗಲಿ, ಅವುಗಳಿಂದ ಒಂದು ಕ್ರಿಯಾ ಚಟುವಟಿಕೆ ನಡೆಯುತ್ತದೆ. ಹೀಗಾಗಿ ನಾವು ಯಾವುದೇ ಒಂದು ಹಾಡಾಗಲಿ ಅಥವಾ ಇನ್ಯಾವುದೇ ನೃತ್ಯ ಆಗಲಿ ಇವುಗಳನ್ನು ಮಾಡೋದು ಒಳ್ಳೆಯದು.
1: ಎಷ್ಟೋ ಹಿರಿಯರು ಏನಾಗುತ್ತೆ ಅಂದ್ರೆ ಸಾಮಾಜಿಕವಾಗಿ ಬೆರೆಯೋದೇ ಇಲ್ಲ. ಒಂದು ವಯಸ್ಸಾದ್ಮೇಲೆ, ರಿಟೈರ್ಮೆಂಟ್ ಆದ್ಮೇಲೆ ಮನೆಯಲ್ಲೇ ಕೂತಿರ್ತಾರೆ, ಹೊರಗಡೆ ಎಲ್ಲೂ ಬೆರೆಯೋದಿಲ್ಲ. ಇದಕ್ಕೆ ಏನ್ ಕಾರಣ ಇರ್ಬೋದು? ಅವ್ರು ಬೆರೆಯೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ?
0: ಇದು ಒಂದು ಒಳ್ಳೆ ಪ್ರಶ್ನೆ. ಅವರು ಹಿರಿಯ ನಾಗರಿಕರು ಇವಾಗ ಅವರು ಸೋತಿರುತ್ತಾರೆ ಶಾರೀರಿಕವಾಗಿ, ಮಾನಸಿಕವಾಗಿ. ಹೀಗಾಗಿ ಅವರಲ್ಲಿ ಒಂದು ಥರ ನಿರಾಶೆ ಭಾವನೆ, ನಿರುತ್ಸಾಹ, ಜಿಗುಪ್ಸೆ, ಕೌಟುಂಬಿಕ ಸಮಸ್ಯೆ, ಮಕ್ಕಳ ಸಮಸ್ಯೆ, ಸೊಸೆಯಂದ್ರ ಸಮಸ್ಯೆ, ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಹೊತ್ತುಕೊಂಡು ಜೀವನವನ್ನು ಸಾಗಿಸ್ತಕ್ಕಂಥ ಒಂದು ಮಾನಸಿಕ ಗಟ್ಟಿತನ ಅವರಲ್ಲಿ ಕಳೆದುಕೊಳ್ಳುವ ಸಂಭವ ಇರುತ್ತದೆ. ಹೀಗಾಗಿ ಅವರು ಯಾವಾಗಲೂ ಮನುಷ್ಯ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಾಗ ಮಾತ್ರ ತಾನು ತನ್ನ ಒಂದು ಶಾರೀರಿಕ ಮಟ್ಟವನ್ನು ಗಳಿಸಬಹುದು. ಹೀಗಾಗಿ ಅವರು ಈ ಒಂದು ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿರುವುದರಿಂದ ಅವರಲ್ಲಿ ಒಂದು ಥರ ನಿರಾಶೆ ಭಾವನೆ, ನಿರುತ್ಸಾಹ, ಜಿಗುಪ್ಸೆಂತ ಭಾವನೆಯಿಂದ ಅವರು ತೊಳ್ಳಾಡುತ್ತಿರ್ತಾರೆ. ಹೀಗಾಗಿ ಅಂಥವರು ಈಗಾದರೂ ಸಹಿತ ತಮ್ಮ ಒಂದು ಅಂಥ ಒಂದು ತೊಳ್ಳಾಡಿಕೆಯಿಂದ ಹೊರಬರಬೇಕಾದರೆ ಅವರು ಕ್ರಮೇಣವಾಗಿ ನಿಧಾನವಾಗಿ ಮನೆ ಬಿಟ್ಟು ಹೊರಗೆ ಬರಬೇಕು. ಹೊರಗೆ ಬಂದಾಗ ಅಲ್ಲಿ ಒಂದು ಬೆಳಿಗ್ಗೆ ಎದ್ದು ಕೂಡಲೇ ಸಾಕಷ್ಟು ಗಾರ್ಡನ್ಗಿರ್ತವೆ, ವಾಕಿಂಗ್ ಮಾಡ್ಬೋದು ನಿಧಾನವಾಗಿ ತಮ್ಮ ಶಕ್ತಿ ಸಾಮರ್ಥ್ಯ. ವಾಕಿಂಗ್ ಮಾಡೋದ್ರ ಮೂಲಕ ವ್ಯಾಯಾಮ, ಯೋಗ, ಈ ರೀತಿಯಾಗಿ ಒಂದು ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಸ್ವಲ್ಪ ನಿಧಾನವಾಗಿ ಅವರು ತಮ್ಮ ಒಂದು ಹ್ಯಾಬಿಟ್ ಹವ್ಯಾಸಗಳನ್ನು ಮೇಯಿಸಿಕೊಂಡ್ರೆ ಅದು ತಮ್ಮ ಒಂದು ಜೀವನದಲ್ಲಿ ತಮ್ಮ ಒಂದು ನಿರಾಶೆ ನಿರುತ್ಸಾಹ ಹೋಗಲಿಕ್ಕೆ ಸಾಧ್ಯವಿದೆ ಅಂತ ನನ್ನ ಅನಿಸಿಕೆ.
1: ಸರಿ, ಈಗ ತಾವು ಹೇಳಿದ್ರಿ ಹಿರಿಯ ನಾಗರಿಕರು ವಯಸ್ಸಾಗ್ತಾ ಇದ್ದಂತೆ ಅವರು ಮಾನಸಿಕ ಗಟ್ಟಿತನವನ್ನ ಕಳೆದುಕೊಳ್ತಾರೆ ಅಂತ ಹೇಳಿದ್ರಿ. ಹೌದು, ಎಷ್ಟೋ ಜನ ಹಿರಿಯರು ರಿಟೈರ್ಮೆಂಟ್ ಆದ್ಮೇಲೆ ವಯಸ್ಸಾಗ್ತಾ ಇದ್ದಂತೆ ಎಲ್ಲೋ ಒಂದ್ ಕಡೆ ಕಂಗೆಟ್ ಬಿಡ್ತಾರೆ, ಆತಂಕಕ್ಕೆ ಒಳಗಾಗ್ತಾರೆ. ಈ ಒಂದು ಬದಲಾದ ಪರಿಸ್ಥಿತಿಗೆ ಇರಬಹುದು ಅಥವಾ ಅವರ ಆರೋಗ್ಯ ಪರಿಸ್ಥಿತಿಗೂ ಇರಬಹುದು. ಇಂತಹ ಸಂದರ್ಭದಲ್ಲಿ ಅವರ ಮಾನಸಿಕ ಸ್ಥಿತಿ ಏನಾದ್ರೂ ಹದಗೆಟ್ಟಾಗ ಅಥವಾ ಮಾನಸಿಕ ಸ್ಥಿತಿಯನ್ನು ಅವರು ಯಾವ ರೀತಿ ನೋಡ್ಕೊಳ್ಬೇಕು ಅಂತ ತಾವ್ ಹೇಳ್ತೀರಾ?
0: ಮೊಟ್ಟ ಮೊದಲನೇದಾಗಿ ಅವರು ತಮ್ಮ ಒಂದು ಮಾನಸಿಕ ಮಟ್ಟ ಕುಸಿದಾಗ ನೇರವಾಗಿ ಅವರು ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಬೇಕು. ಆ ವೈದ್ಯರ ಸಲಹೆ ಪ್ರಕಾರ ಅವರ ಒಂದು ಔಷಧೋಪಚಾರದಿಂದ ಅವರ ಮಾನಸಿಕ ಮಟ್ಟ ಪ್ರಥಮ ಹಂತದಲ್ಲಿ ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಸಾಧ್ಯವಿದೆ. ನಂತರ ನಿಧಾನವಾಗಿ ವೈದ್ಯರ ಸಲಹೆ ಪ್ರಕಾರ ವ್ಯಾಯಾಮ, ಯೋಗ ಮತ್ತು ನಡಿಗೆ ಇವುಗಳನ್ನ ಮತ್ತು ಧ್ಯಾನ ಇವುಗಳನ್ನ ಮಾಡ್ತಾ ಇರಬೇಕು. ಅಂದಾಗ ಅದು ಆಟೋಮೆಟಿಕ್ ಆಗಿ ಅವರು ಒಂದು ಮಾನಸಿಕ ಒಂದು ತೊಂದರೆಯಿಂದ ಹೊರಗೆ ಬರಬಹುದು. ಅಂದರೆ ತಮ್ಮ ಒಂದು ಮಾನಸಿಕ ಪ್ರಬುದ್ಧತೆಯನ್ನ ಮಾನಸಿಕ ವಿಕಸನೆಯನ್ನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ.
1: ಸರಿ, ಇವಾಗ ಏನು ಅಂದ್ರೆ ಗಂಡ್ ಮಕ್ಳಿಗಾದ್ರೆ ಕೆಲಸ ಇರುತ್ತೆ, ರಿಟೈರ್ಮೆಂಟ್ ಆಗುತ್ತೆ, ಮನೆಯಲ್ಲಿ ಆರಾಮಾಗಿರ್ತಾರೆ. ಇನ್ನು ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದ್ರೆ ಅವರಿಗೆ ರಿಟೈರ್ಮೆಂಟ್ ಅನ್ನೋದೇ ಇರೋದಿಲ್ಲ. ಹೆಣ್ಣು ಮಕ್ಕಳ ಬಗ್ಗೆ, ವಯಸ್ಸಾದಂತಹ ಹಿರಿಯ ನಾಗರಿಕರು, ಹೆಣ್ಣು ಹಿರಿಯ ನಾಗರಿಕರ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವರ ಸಮಯವನ್ನು ಅವರು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೇಕು ಅಥವಾ ಯಾವ ರೀತಿ ಕಳಿಬೇಕು ಅಂತ ತಾವು ಹೇಳ್ತೀರಾ?
0: ಇಂದಿನ ಒಂದು ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದು ಬಹಳ ಉತ್ತಮ. ಭೂಮಿ ತಾಯಿ, ತಾಯಿ ನಮ್ಮನ್ನ ಹುಟ್ಟಿಸಿದಂತ ತಾಯಿ, ತಾಯಿ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಜನನಿ. ಹೀಗೆ ಹೆಣ್ಣು ಮಕ್ಕಳು ಅವರು ಇಂದಿನ ಹಿರಿಯ ನಾಗರಿಕರಲ್ಲಿ ಅವರು ಸಾಕಷ್ಟು ಅಡಿಗೆ ಮಾಡುವುದರ ಮೂಲಕ, ಸಾಮಾನ್ಯವಾಗಿ ಅಡಿಗೆ ಮಾಡುವುದರ ಮೂಲಕ ಅವರ ಒಂದು ಭೌತಿಕ ಶ್ರಮ, ದೈಹಿಕ ಶ್ರಮ, ಅದರಲ್ಲಿ ಪೌಷ್ಟಿಕ ಆಹಾರ ತೆಗೆದುಕೊಳ್ಳದೆ ಸಾಕಷ್ಟು ದೈಹಿಕ ಶ್ರಮವನ್ನು ಮಾಡ್ತಾರೆ. ಈಗ ಪೌಷ್ಟಿಕ ಆಹಾರವಿಲ್ಲದೆ ದೈಹಿಕ ಶ್ರಮ ಮಾಡುವುದರಿಂದ ಅವರು ದೈಹಿಕವಾಗಿ ಕ್ಷೀಣಿಸುತ್ತಾರೆ ಮತ್ತು ಅವರು ಹೆಚ್ಚಿನ ಒಂದು ಕಾಳಜಿ ಮಕ್ಕಳ ಸಲುವಾಗಿ, ತಮ್ಮ ಪತಿಯ ಸಲುವಾಗಿ ಇಡೀ ಒಂದು ಜೀವನವನ್ನು ಸವಿಸಿರುತ್ತಾರೆ. ಹೀಗಾಗಿ ಅವರದೇ ಆದಂಥ ಒಂದು ಶಾರೀರಿಕವನ್ನು, ಅವರದೇ ಆದಂಥ ಒಂದು ಮಾನಸಿಕ ಮಟ್ಟವನ್ನು ವಿಕಸನಗೊಳಿಸಲಿಕ್ಕೆ ಅವರಿಗೆ ಆ ಮನೆ ಕುಟುಂಬದಲ್ಲಿರ್ತಕ್ಕಂಥ ಪತಿಯಾಗಲಿ ಮಕ್ಕಳಾಗಲಿ ಹೆಚ್ಚಿನ ಕಾಳಜಿ ತೋರಿಸಬೇಕಾಗುತ್ತೆ. ಯಾಕಂದರೆ ಅವರು ಸತತವಾಗಿ ದುಡಿಯುವುದರಿಂದ ಅವರ ಒಂದು ಶಾರೀರಿಕ ಮಟ್ಟ, ಮಾನಸಿಕ ಮಟ್ಟ ಕ್ಷೀಣಿಸುವುದು ಸಹಜ. ಹೀಗಾಗಿ ಅವರಿಗೆ ಅಲ್ಲಿಯ ಕುಟುಂಬ ಇತರ ಎಲ್ಲ ಸದಸ್ಯರು ಅವರಿಗೆ ಪೌಷ್ಟಿಕ ಆಹಾರವನ್ನು ನೀಡುವುದಾಗಲಿ, ವಿಶ್ರಾಂತಿ ತೆಗೆದುಕೊಳ್ಳುವುದಾಗಲಿ, ಅವರ ಜೊತೆಗೆ ಒಂದು ಸೇವೆ ಮಾಡೋದಾಗಲಿ, ಸಹಾಯ ಮಾಡೋದಾಗಲಿ, ಈ ರೀತಿಯಾದಂಥ ಒಂದು ಸದ್ಭಾವನೆ ಮತ್ತು ಕೈ ಜೋಡಿಸುವುದರಿಂದ ಆ ಕೌಟುಂಬಿಕ ಜೀವನದಲ್ಲಿ ಇವತ್ತಿನ ಹಿರಿಯ ನಾಗರಿಕರಾದಂಥ ಮಹಿಳೆಯರಿಗೆ ಅದು ಬಹಳ ಸಹಾಯ ಆಗುತ್ತದೆ. ಮತ್ತು ಆ ಒಂದು ಅಡಿಗೆ ಮನೆಯಲ್ಲಿ ಕೆಲಸ ಮಾಡೋದರಿಂದ ಇಡೀ ಜೀವನವನ್ನು ಅವರು ತಮ್ಮ ಅಲ್ಲಿಯೇ ಕಳೆಯುವುದರಿಂದ ಅವರ ಒಂದು ಉತ್ಪಾದನೆ ತಕ್ಕಂತೆ ಹಣ ಸಿಗಲ್ಲ. ಪುಕ್ಕಟ್ಟೆಯಾಗಿ ಕೆಲಸ ಮಾಡೋದು, ಅದಕ್ಕೆ ಬೆಲೆನೇ ಇಲ್ಲ. ಹೀಗೆ ಅವಳು ಎಷ್ಟೊಂದು ಶ್ರಮಪಟ್ಟು ತನ್ನ ಕಾಯಿಗಳು ತೊಡಗಿರ್ತಾಳೆ, ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಏನು? ಕೌಟುಂಬಿಕ ಜೀವನವನ್ನು ಉದ್ಧಾರಗೊಳಿಸುವುದು, ಇದೇ ಒಂದು ಉದ್ದೇಶ. ಎಷ್ಟೋ ಜನರು ಹೌಸ್ ವೈಫ್ ಅಂದರೆ
1: ಗೃಹಿಣಿಯರು
0: ಅವರು ತಮ್ಮ ಇಡೀ ಜೀವನವನ್ನು ಕಳೆಯುವುದರಿಂದ ಅವರಿಗೆ ಒಂದು ಥರ ಹಿರಿಯ ನಾಗರಿಕರಾದಂಥ ಈ ಮಹಿಳೆಯರು ಮಾನಸಿಕ ಅಸ್ವಸ್ಥತೆ ಮತ್ತು ದೈಹಿಕ ಕ್ಷೀಣಿಸುತ್ತೆ. ಕಾರಣ ಎಂದರೆ ಸತತವಾಗಿ ದುಡಿಯುವುದು, ಸತತವಾಗಿ ಎಲ್ಲ ಕೆಲಸ ಮಾಡೋದ್ರಿಂದ ಅವರು ಇಂಥ ಒಂದು ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಕುಟುಂಬದ ಇತರ ಸದಸ್ಯರು ಸಹಿತ ಅವರಿಗೆ ಸಹಾಯ ಆಗಲಿ, ಅವರ ಸೇವೆ ಆಗಲಿ, ಅಥವಾ ಅವರಿಗೆ ಏನಾದರೂ ಸ್ವಲ್ಪ ಪೌಷ್ಟಿಕಾಹಾರ ನೀಡುವುದಾಗಲಿ, ಅಥವಾ ಅವ್ರ ಬಗ್ಗೆ ಹೆಚ್ಚಿನ ಕಾಳಜಿ ತೆಗೆದುಕೊಂಡ್ರೆ ಅವರು ಸಹಿತ ಸಬಲರಾಗಿ ಬಾಳಬಹುದು. ಅದಕ್ಕೋಸ್ಕರ ಮಹಿಳಾ ಸಬಲೀಕರಣ March 8 ಪ್ರತಿ ವರ್ಷ ನಾವು ಆಚರಿಸ್ತಿದ್ದೀವಿ. ಮಹಿಳಾ ಸಬಲೀಕರಣ ಅಂದ್ರೆ ಏನು? ಮಹಿಳೆಯರ ಒಂದು ಶಾರೀರಿಕ, ಮಾನಸಿಕ ಮತ್ತು ಆರ್ಥಿಕ, ಅವರ ಒಂದು ಧಾರ್ಮಿಕ, ಸಾಂಸ್ಕೃತಿಕ, ರಾಜಕೀಯ ಎಲ್ಲಾ ದೃಷ್ಟಿಕೋನದಿಂದ ಅವರನ್ನು ಸಬಲಗೊಳಿಸುವುದು, ಅಭಿವೃದ್ಧಿಗೊಳಿಸುವುದು, ಇದುವೇ ಮಹಿಳಾ ಸಬಲೀಕರಣ. ಹೀಗೆ ಎಷ್ಟೋ ಅನಕ್ಷರಸ್ಥ ಮಹಿಳೆಯರು, ಇಂದಿನ ಹಿರಿಯ ನಾಗರಿಕರ ಮಹಿಳೆಯರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವುದು ಈ ಒಂದು ಮಹಿಳಾ ಸಬಲೀಕರಣ ಮೂಲಕ ಅವರ ಮತ್ತೆ ಮೇಲಕ್ಕೆತ್ತಲಿಕ್ಕೆ ಸಾಧ್ಯವಿದೆ. ಅದಕ್ಕೋಸ್ಕರ ಅಕ್ಷರಸ್ಥ ಮಹಿಳೆಯರು ಆ ಅನಕ್ಷರಸ್ಥ ಮಹಿಳೆಯರ ಹಿರಿಯ ನಾಗರಿಕರ ಜೊತೆಗೆ ಕೈ ಜೋಡಿಸಿ ಅವರನ್ನು ಸಹಿತ ಒಂದು ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯವಿದೆ ಅಂತ ನನ್ನ ಅನಿಸಿಕೆ.
1: ಸರಿಗ, ಹಿರಿಯ ನಾಗರಿಕರ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತ ತಾವು ಹೇಳ್ತೀರಾ?
0: ಅದು ಹಿರಿಯ ನಾಗರಿಕರ ಆಹಾರ ಪದ್ಧತಿ ಆ ಶರೀರಕ್ಕೆ ತಕ್ಕಂತೆ ಇರಬೇಕು. ಈಗ ವಯಸ್ಸಾದಂತೆ ಡೈಜೆಷನ್ ಆಗಿರೋದು, ಹೆಚ್ಚು ನಾವು ಆಹಾರವನ್ನು ಸೇವಿಸಿದರೆ ಅಜೀರ್ಣತೆಗೆ ಕಾರಣ ಆಗುತ್ತದೆ. ಅಜೀರ್ಣತೆಯಿಂದ ಮತ್ತೆ ಏನಾದರೂ ಹೊಟ್ಟೆ ನೋವು ಆ ರೀತಿ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಶರೀರಕ್ಕೆ ಹಸಿವಾದಾಗ ಉಣ್ಣುವುದು ಇರಬೇಕು. ತತ್ವ. ಅಂದ್ರೆ ಎಷ್ಟು ಬೇಕು ತನಗೆ ಕೆಪಾಸಿಟಿ ಸಾಮರ್ಥ್ಯ ಎಷ್ಟಿದೆ, ಎಷ್ಟು ಡೈಜೆಷನ್ ಅಷ್ಟೇ ಆಹಾರವನ್ನು ಸೇವಿಸಬೇಕು. ಮತ್ತು ದಿನನಿತ್ಯ ಒಂದು ಎರಡು ಸಲ ಅಥವಾ ಮೂರು ಸಲ ಸ್ವಲ್ಪ ಆಹಾರವನ್ನು ಸೇವಿಸ್ತಾ ಇರಬೇಕು. ಅದರಲ್ಲಿ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಮತ್ತು ಜೈವಿಕ ಆಹಾರವನ್ನು ಸೇವಿಸಬೇಕು. ಆರ್ಗಾನಿಕ್ ವಿಷಪೂರಿತ ಆಹಾರವನ್ನು ಸೇವಿಸಬಾರದು. ಮತ್ತು ಆದಷ್ಟು ಅವರು ಕೆಲವೊಂದು ಬಿ ಪಿ ಇದ್ದವರು, ಕೆಲವೊಂದು ಮಧುಮೇಹ ಶುಗರ್ ಇದ್ದವರು, ಅವರು ಸಹಿತ ವೈದ್ಯರ ಸಲಹೆ ಪ್ರಕಾರ ಅವರು ತಮ್ಮ ಒಂದು ಆಹಾರದ ಒಂದು ಸೇವನೆಯನ್ನು ಮಾಡ್ತಕ್ಕದ್ದು. ಇನ್ನುಳಿದ ಎಲ್ಲ ಸಾಮಾನ್ಯ ಜನರು, ಹಿರಿಯ ನಾಗರಿಕರು ಒಂದು ಸಾಮಾನ್ಯವಾದಂಥ ಶಾರೀರಿಕವಾಗಿ ಮನುಷ್ಯರಿಗೆ ಚೆನ್ನಾಗಿರ್ತಾರೆ, ಬಟ್ ಅವರು ಸಹಿತ ತಮ್ಮ ಒಂದು ಶಾರೀರಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಆಹಾರವನ್ನು ಸೇವಿಸಿ ಮಾಡಬೇಕು. ಎಸ್ಪೆಷಲಿ ವಿಶೇಷವಾಗಿ ಪೌಷ್ಟಿಕ ಆಹಾರವನ್ನು, ಜೈವಿಕ ಆಹಾರವನ್ನು ಸೇವಿಸಬೇಕು ಇಷ್ಟೇ.
1: ಸರ್, ಒಟ್ಟಾರೆಯಾಗಿ ಹಿರಿಯ ನಾಗರಿಕರು ತಮ್ಮ ಒಂದು ಇಳಿ ವಯಸ್ಸನ್ನ ಯಾವ ರೀತಿ ಕಳಿಬೇಕು ಅಂತ ತಾವು ಹೇಳ್ತೀರಾ?
0: ಈಗಾಗಲೇ ನಾನು ಹೇಳಿದಂತೆ ಪ್ರತಿನಿತ್ಯ ಬೆಳಿಗ್ಗೆ ಹೇಳಬೇಕು, ನಡಿಗೆ ವ್ಯಾಯಾಮ, ಯೋಗ, ಧ್ಯಾನ, ಇವುಗಳನ್ನು ಪ್ರತಿನಿತ್ಯ ಮಾಡುತ್ತಾ ಹೋದರೆ ತಾನು ತನ್ನ ಸ್ವಾವಲಂಬಿ ಜೀವನವನ್ನು ಸಾಗಿಸಬಹುದು, ತಾನು ತನ್ನ ಒಂದು ಅಭಿವೃದ್ಧಿ ಜೀವನವನ್ನು ಪಡಿಸಿಕೊಳ್ಬಹುದು, ತನ್ನ ಜೀವನವನ್ನೇ ಸ್ವಾರ್ಥಗೊಳಿಸಬಹುದು. ಇದು ಬಹಳ ಮಹತ್ವವಾದದ್ದು. ಇನ್ನೊಂದು ನಾನು ಇದರಲ್ಲಿ ಒಂದು ವಯಸ್ಸು ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಹುಟ್ಟಿನಿಂದ ಸಾವಿನ ಅಂತ್ಯದವರೆಗೂ, ಇಲ್ಲಿ ಕೆಲವೊಂದು ವಯಸ್ಸಿನ ಅನುಗುಣವಾಗಿ ನಾನು ಹೇಳ್ಬೋದಾ? 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುಕ್ಕಿ, 40ಕ್ಕೆ ನಾಚಿಕೆ, 50ಕ್ಕೆ ಅರಿವು, 60ಕ್ಕೆ ಮರೆವು, 70ಕ್ಕೆ ಬಾಗಿ, 80ಕ್ಕೆ ಗೂಬೆ, 90ಕ್ಕೆ 100ಕ್ಕೆ ಸಾಗಿ. ಇಲ್ಲಿ 90ಕ್ಕೆ ನಾನು ಸ್ವಲ್ಪ ವೇಳೆ ತಗೊಂಡೆ. ಅಂದ್ರೆ 90ರಿಂದ 100 ಒಳಗೆ ಸಾಗು ತನಕ ಆ ಮೌನ ತಗೊಂಡೆಲ್ಲ, ಅದು ನಿಧಾನವಾಗಿ ಹೋಗುತ್ತೆ ಅಂತ. 100ಕ್ಕೆ ಸಾಗಿ, ಜೀವನ ಇಷ್ಟೇ. ಅದಕ್ಕೋಸ್ಕರ ಹಿರಿಯ ನಾಗರಿಕರು ತಮ್ಮ ಜೀವನವನ್ನು ಸ್ವಾರ್ಥಗೊಳಿಸಬೇಕಾದ್ರೆ, ಸ್ವಾವಲಂಬಿ ಜೀವನ ಸಾಗಿಸಬೇಕಾದ್ರೆ, ಈಗಾಗಲೇ ಸಾಕಷ್ಟು ತಮ್ಮ ಪ್ರಶ್ನೆಗಳ ಉತ್ತರ ನೀಡಿದ್ದೇನೆ ಮತ್ತು ಬಸವನವರ ಒಂದು ವಚನ ನೆನಪಾಗುತ್ತೆ, ಹೇಳ್ಬೋದು?
1: ಖಂಡಿತ ಸರ್.

0: ಸರ್, ಕಾರ್ಯಕ್ರಮಕ್ಕೆ ಬಂದು ಹಿರಿಯ ನಾಗರಿಕರ ಸಮಸ್ಯೆಗಳ ಬಗ್ಗೆ, ಹಾಗೇನೆ ಅವರಿಗಿರುವಂತಹ ಸರ್ಕಾರಿ ಸೌಲಭ್ಯಗಳ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಅವರ ಹವ್ಯಾಸಗಳ ಬಗ್ಗೆ, ಅವರ ಮಾನಸಿಕ ಸ್ಥಿತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಕೊನೆಯದಾಗಿ ನಮ್ಮ ಕೇಳಿ ವೇಣು ಧ್ವನಿಯ ಮೂಲಕ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ?
1: ಕೊನೆಯದಾಗಿ, ಮಾನವ ಜನ್ಮ ಹುಟ್ಟಿ ಬಂದದ್ದೇ ಒಂದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಅದಕ್ಕೋಸ್ಕರ

0: ಹುಟ್ಟು ಸಾವು ಇಲ್ಲೇ. ಅದಕ್ಕೋಸ್ಕರ ಜೀವನದಲ್ಲಿ ಹುಟ್ಟಿ ಬಂದ ನಂತರ ನಾವು ಎಲ್ಲವನ್ನ ಅತ್ಯಂತ ಒಳ್ಳೆಯ ರೀತಿಯಾಗಿ ಸಮಾಜಕ್ಕೆ ಒಳ್ಳೆಯದು ಆಗುವ ಹಾಗೆ ನಮ್ಮ ಜೀವನವನ್ನು ಸ್ವಾರ್ಥಪಡಿಸಿಕೊಳ್ಬೇಕು, ಇದು ಎಲ್ಲರೂ ತಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ತಾವು ಇಲ್ಲಿಯವರೆಗೆ ನನಗೆ ಒಂದು ಸಂದರ್ಶನದ ಮೂಲಕ ಆ ಹಿರಿಯ ನಾಗರಿಕ ಬಗ್ಗೆ ಆ ಒಂದು ಅಭಿಪ್ರಾಯನ ತಿಳಿಸಲಿಕ್ಕೆ ಆಮಂತ್ರಣ ಕೊಟ್ಟಿದ್ದೀರಿ. ಅದೇ ಪ್ರಕಾರ ನಾನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕರೆಗೆ ಹೋಗೊಟ್ಟು ಎಂದು ನನ್ನ ಒಂದು ಅಭಿಪ್ರಾಯ ಅನಿಸಿಕೆಯನ್ನು ಹೇಳಿದ್ದೇನೆ. ಇದು ನನ್ನ ಒಂದು ವೈಯಕ್ತಿಕ ಅಥವಾ ಸಾಮಾಜಿಕ ಏನಾದರೂ ತಿಳ್ಕೋಬಹುದು. ಇದರಲ್ಲೇ ನಾನು ಪ್ರಾಯೋಗಿಕವಾಗಿ ಅನುಭವಿಸತಕ್ಕಂಥ ಮತ್ತು ಇನ್ನೂದೇ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಇನ್ನೂ ಕೆಲವು ಗ್ರಂಥ ಮೂಲಕ ನಾನು ಪಡೆದುಕೊಂಡಂಥ ಅನುಭವ ತಮ್ಮ ಮುಂದೆ ಬಿತ್ತರಿಸಿದ್ದೇನೆ. ಇದಕ್ಕೆ ಅವರವರ ಒಂದು ಅಭಿಪ್ರಾಯ, ಅವರವರ ಒಂದು ಅನಿಸಿಕೆ, ಅವರವರ ಒಂದು ಪಾಲಿಸುವಿಕೆ ಅವರು ಬಿಟ್ಟುಕೊಟ್ಟದ್ದು. ನಾನೇ, ಅವರವರೇ, ನೀವು ನೀವೇ. ಜಗತ್ತು ಹುಟ್ಟಿರುವುದೇ ಹಾಗೆ. ಸರ್ವೇ ಜನ ಸುಖನೇ ಭವಂತು.
1: ಬಹಳಷ್ಟು ಉತ್ತಮವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸರ್.
0: ಧನ್ಯವಾದಗಳು.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ, ಅನುಭವಿ

0: In science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our two-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit CAHED JNMC Campus, Nehru Nagar, Belagavi or call 0831-244-444, extension 4327.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: परंपरेचा सुगंध, कलेचा दैवी स्पर्श आणि दागिन्यांमध्ये मंदिराच्या वैभवाची अनुभूती. आशीर्वाद ज्वेलर्स घेऊन आले आहेत द टेम्पल ट्रेजर्स, अँटिक टेम्पल ज्वेलरीचं दुर्मिळ आणि खास प्रदर्शन, अनोखी डिझाइन्स, अप्रतिम कारागिरी आणि पिढ्या पिढ्या जपावा असा दागिन्यांचा खजिना. मेकिंग चार्जेस वरती मिळवा तब्बल 30% सूट. 9 ते 12 सप्टेंबर दरम्यान आशीर्वाद ज्वेलर्स महांतेश नगर बेळगावी येते. अधिक माहितीसाठी संपर्क करा 9448420968 आणि 9035275501. परंपरा जपणाऱ्या दागिन्यांसाठी आशीर्वाद ज्वेलर्स.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಆಶೀರ್ವಾದ್ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲ್ಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30%, ಭರ್ಜರಿ ರಿಯಾಯಿತಿ. ದಿನಾಂಕ September 9-12 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲ್ಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448424 2096 8 ಹಾಗೂ 9035275501. ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 August 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಆಶೀರ್ವಾದ್ ಜ್ಯುವೆಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30%, ಭರ್ಜರಿ ರಿಯಾಯಿತಿ. ದಿನಾಂಕ September 9-12 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448 4209 68 ಹಾಗೂ 9035 27551.

7000000074। ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೇಲಿ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 9380056.

ஜெரே ரொஞ்சுன் ரொஞ்சுன்.

0: ಎಸ್ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಆಶೀರ್ವಾದ್ ಜ್ಯುವೆಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30%, ಭರ್ಜರಿ ರಿಯಾಯಿತಿ. ದಿನಾಂಕ September 9-12 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448 4209 68 ಹಾಗೂ 9035275501.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: 10,700 ಕೋಟಿ ರೂಪಾಯಿ ಮೊತ್ತದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು, ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಪ್ರಗತಿಯಲ್ಲಿ. ನೇಪಾಳ ಪ್ರವಾಹ, ಇನ್ನೂ ಪತ್ತೆಯಾಗದ 5,326 ಜನರು. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಬೆನ್ ಶೆಲ್ಟನ್ ಲಗ್ಗೆ. ವಾರ್ತೆಗಳ ವಿವರ: ಕೇಂದ್ರ ಸಚಿವ ಸಂಪುಟ ಒಟ್ಟು 10,700 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ 3 ಮಲ್ಟಿ ಟ್ರ್ಯಾಕಿಂಗ್ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯ ನಂತರ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಾದ್ಯಂತ 14 ಜಿಲ್ಲೆಗಳನ್ನು ಒಳಗೊಂಡಿದ್ದು, ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 656 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಯೋಜನೆಗಳಲ್ಲಿ ಖರಗ್ಪುರದಿಂದ ಜಾರ್ಸುಗುಡ 4ನೆಯ ಮಾರ್ಗ, ಕಟ್ನಿಯಿಂದ ಪೆಂಡ್ರಾ ರಸ್ತೆಯ 4ನೇ ಮಾರ್ಗ ಮತ್ತು ಬಿಲಾಸ್ಪುರದಿಂದ ಪೆಂಡ್ರಾ ರಸ್ತೆಯ 3ನೆಯ ಮಾರ್ಗ ಸೇರಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡಂತಹ 5 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 10,021 ಕೋಟಿಗಿಂತ ಹೆಚ್ಚಿದ್ದು, ಅವುಗಳನ್ನು 2029-30ರವರೆಗೆ ಪೂರ್ಣಗೊಳಿಸಲು ಯೋಜಿಸಲಾಗಿದೆ. ಈ ಮಾರ್ಗಗಳಲ್ಲಿ ವೈಟ್ಫೀಲ್ಡ್ನಿಂದ ಬಂಗಾರಪೇಟೆ 3ನೆಯ ಮಾರ್ಗ, ಅರಕ್ಕೋಣಂನಿಂದ ರೇಣುಗುಂಟ 3ನೆಯ ಮಾರ್ಗ ಮತ್ತು 4ನೆಯ ಮಾರ್ಗ ಹಾಗೂ 4ನೆಯ ಮಾರ್ಗ ಮತ್ತು ಹೊಸೂರಿನಿಂದ ಓಮಲೂರು ಮಾರ್ಗದ ದ್ವಿಗುಣಗೊಳಿಸುವಿಕೆ ಸೇರ್ಪಡೆಗೊಂಡಿವೆ. ಅನುಮೋದಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳು ಸುಮಾರು 52 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವಂತಹ ಸುಮಾರು 2,100 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸುತ್ತವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಇಂದು 4 ಪಥಗಳ ರೈಲು ಮಾರ್ಗಗಳಿಗೆ ಅನುಮೋದನೆ ನೀಡಿದೆ. ಇವುಗಳಲ್ಲಿ ದೆಹಲಿಯಿಂದ ಮುಂಬೈ, ಮುಂಬೈನಿಂದ ಚೆನ್ನೈ, ಚೆನ್ನೈಯಿಂದ ಕೋಲ್ಕತ್ತಾ ಮತ್ತು ಕೋಲ್ಕತ್ತಾದಿಂದ ದೆಹಲಿವರೆಗಿನ ಯೋಜನೆಗಳು ಸೇರ್ಪಡೆಗೊಂಡಿವೆ. ಈ ಮಾರ್ಗಗಳು 11,000 ಕಿಲೋಮೀಟರ್ ರೈಲ್ವೆ ಜಾಲಗಳನ್ನು ಒಳಗೊಂಡಿವೆ ಮತ್ತು 2,000 ಕಿಲೋಮೀಟರ್ಗಳ 4 ಲೈನಿಂಗ್ ಪೂರ್ಣಗೊಂಡಿದೆ. 4 ಲೈನಿಂಗ್ಗಾಗಿ ಈ ಅನುಮೋದಿತ ಯೋಜನೆಗಳು ಹೆಚ್ಚಿನ ಸಾಂದ್ರತೆಯ ರೈಲ್ವೆ ಜಾಲಗಳಿಗೆ ಸಂಬಂಧಪಟ್ಟಿವೆ ಎಂದು ಅವರು ತಿಳಿಸಿದ್ದಾರೆ. ಹೆಚ್ಚಿನ ಮಾರ್ಗ ಸಾಮರ್ಥ್ಯವು ಚಲನಶೀಲತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಇದರ ಪರಿಣಾಮವಾಗಿ ಭಾರತೀಯ ರೈಲ್ವೆಯ ಸುಧಾರಿತ ಕಾರ್ಯಾಚರಣೆಯ ದಕ್ಷತೆ ಮತ್ತು ಸೇವಾ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ. ಇದರಿಂದ ರೈಲ್ವೆ ಕಾರ್ಯಾಚರಣೆಗಳನ್ನು ಸುಗಮಗೊಳಿಸಲು ಮತ್ತು ದಟ್ಟಣೆಯನ್ನು ನಿವಾರಿಸಲು ಸಾಧ್ಯವಾಗಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಮುಂದಿನ ವರ್ಷ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಸೇವೆ ಪ್ರಾರಂಭವಾಗಲಿದೆ. ಈ ಕಾರಿಡಾರ್ ನಿರ್ಮಾಣ ಕಾರ್ಯ ವೇಗವಾಗಿ ಪ್ರಗತಿಯಲ್ಲಿದ್ದು, ಆರಂಭದಲ್ಲಿ ಸೂರತ್ನಿಂದ ವಾಪಿವರೆಗಿನ 100 ಕಿಲೋಮೀಟರ್ ವಿಭಾಗವು ಮುಕ್ತಾಯವಾಗಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಶ್ರೀಲಂಕಾದ ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸ್ಸಾನಾಯ್ಕ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಮತ್ತು ಶ್ರೀಲಂಕಾದ ಸುರಕ್ಷತೆ, ಭದ್ರತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಜಂಟಿಯಾಗಿ ಕೆಲಸ ಮಾಡುವುದನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ. ಶ್ರೀಲಂಕಾ ವಾಯುಪಡೆಗೆ L-70 ಬಂದೂಕುಗಳ ರಫ್ತು ಮತ್ತು ಎರಡೂ ದೇಶಗಳ ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಮತ್ತು ರಾಷ್ಟೀಯ ರಕ್ಷಣಾ ಕಾಲೇಜುಗಳ ನಡುವಿನ ಸಹಕಾರದ ಕುರಿತು ಎರಡೂ ಕಡೆಯವರು ತಿಳುವಳಿಕೆ ಪತ್ರಗಳನ್ನು ವಿನಿಮಯ ಮಾಡಿಕೊಂಡರು. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸ್ಸನಾಯಕ ಮಾತನಾಡಿ, ಭಾರತದ ಭದ್ರತಾ ಹಿತಾಸಕ್ತಿಗಳಿಗೆ ವಿರುದ್ಧವಾದಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಪ್ರದೇಶವನ್ನು ಬಳಸಲು ಎಂದಿಗೂ ಅನುಮತಿಸುವುದಿಲ್ಲ ಎಂದು ಪುನರುಚ್ಚರಿಸಿದರು. ದಿತ್ವಾ ಚಂಡಮಾರುತದ ಸಮಯದಲ್ಲಿ ಆಪರೇಷನ್ ಸಾಗರ್ ಬಂಧು ಭಾಗವಾಗಿ ಭಾರತ ಒದಗಿಸಿದ ನೆರವು ಮತ್ತು ದ್ವೀಪದ ವಿವಿಧ ಭಾಗಗಳಲ್ಲಿ ಪುನರ್ ನಿರ್ಮಾಣ ಮತ್ತು ಪುನರ್ವಸತಿ ಕಾರ್ಯಗಳನ್ನು ಸುಗಮಗೊಳಿಸಲು ಭಾರತದ ವಿಸ್ತರಿತ ಸಮಗ್ರ ಪುನರ್ವಸತಿ ಪ್ಯಾಕೇಜ್ಗೆ ಅವರು ಕೃತಜ್ಞತೆ ಸಲ್ಲಿಸಿದರು. ಬ್ರಿಕ್ಸ್ ನಾಯಕರ ಶೃಂಗಸಭೆಗೆ ಮುನ್ನ ಅಂತಿಮ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಮುಂಬೈನಲ್ಲಿ ಪ್ರಗತಿಯಲ್ಲಿದೆ. ಸ್ಥಿತಿಸ್ಥಾಪಕತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯ ಧ್ಯೇಯವಾಕ್ಯವಾಗಿದೆ. ಇಂದು ಮತ್ತು ನಾಳೆ ಸಭೆ ನಡೆಯಲಿದೆ. ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳು ಕಳೆದ ತಿಂಗಳು ಜೈಪುರದಲ್ಲಿ ಸಭೆಯನ್ನು ನಡೆಸಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಹಾರದಲ್ಲಿ ಪ್ರವಾಹ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು. ಗಂಗಾ, ಗಂಡಕ್, ಕೋಸಿ, ಸೋನ್ ಮತ್ತು ಇತರ ನದಿಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತಿದೆ. ಆದರೂ ಇನ್ನೂ ಹಲವಾರು ನದಿಗಳು ಹೆಚ್ಚಿನ ಮಟ್ಟದಲ್ಲಿ ಹರಿಯುತ್ತಿದ್ದು ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆ ಮುಂದುವರೆದಿದೆ. ಮುಂಗೇರ್, ಬಾಘಲ್ಪುರ್ ಮತ್ತು ಕಹಲ್ಗಾಂವ್ನಲ್ಲಿ ನದಿ ನೀರಿನ ಮಟ್ಟ ಏರುವ ಸಾಧ್ಯತೆ ಇದ್ದು ತಗ್ಗು ಪ್ರದೇಶಗಳಲ್ಲಿ ನೀರಿನ ಒತ್ತಡ ಹೆಚ್ಚುತ್ತಿದೆ. ಜಲಸಂಪನ್ಮೂಲ ಇಲಾಖೆ ಮತ್ತು ಜಿಲ್ಲಾಡಳಿತ ತಂಡಗಳು ಒಡ್ಡುಗಳ ಮೇಲೆ ನಿಗಾ ಇಡುತ್ತಿವೆ. ಪಾಟ್ನಾ, ಸರನ್, ವೈಶಾಲಿ, ಬೇಗುಸರಾಯ್, ಖಗಾರಿಯಾ, ಸಮಸ್ತಿಪುರ, ಜೆಹಾನ್ಬಾದ್ ಮತ್ತು ಅರ್ವಾಲ್ ಜಿಲ್ಲೆಗಳ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆಗಳು ಮುಂದುವರೆದಿವೆ. 456 ಸಮುದಾಯ ಅಡುಗೆ ಮನೆಗಳನ್ನು ನಡೆಸಲಾಗುತ್ತಿದೆ. ಪರಿಹಾರ ಶಿಬಿರಗಳಲ್ಲಿ ಮಕ್ಕಳಿಗೆ ಹಾಲು, ಮಹಿಳೆಯರಿಗೆ ನೈರ್ಮಲ್ಯ ಕಿಟ್ಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ನೇಪಾಳದಲ್ಲಿ ಸಂಭವಿಸಿದಂತಹ ಭೀಕರ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 1,365 ಏರಿಕೆಯಾಗಿದ್ದು ಪೀಡಿತ ಪ್ರದೇಶಗಳಿಂದ ಹೆಚ್ಚಿನ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಒಟ್ಟು 5,326 ಜನರು ಕಾಣೆಯಾಗಿದ್ದು ಈ ಪೈಕಿ ಕನಿಷ್ಠ 589 ವಿದೇಶಿ ಪ್ರಜೆಗಳಾಗಿದ್ದಾರೆ. ರಕ್ಷಣಾ ತಂಡಗಳು ಶೋಧ ಕಾರ್ಯ ಮುಂದುವರೆಸಿವೆ. ನೇಪಾಳ ಸರ್ಕಾರದ ಪ್ರಕಾರ ರಕ್ಷಣಾ ತಂಡಗಳು ಚಿತ್ವಾನ್ ಜಿಲ್ಲೆಯಿಂದ 366 ಹಾಗೂ ಪಶ್ಚಿಮದಿಂದ 222 ಮತ್ತು ನೋವಾಕೋಟ್ನಿಂದ 197 ಮೃತದೇಹಗಳನ್ನು ವಶಪಡಿಸಿಕೊಂಡಿವೆ. ಅದೇ ರೀತಿ ರಸುವಾ ಜಿಲ್ಲೆಯಿಂದ 124, ಗೋರ್ಖಾದಿಂದ 75, ಧಡಿಂಗ್ನಿಂದ 70 ಮತ್ತು ತಹಾನೂದಿಂದ 38 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇಲ್ಲಿಯವರೆಗೆ ಗುರುತಿನ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರ 102 ಮೃತದೇಹಗಳನ್ನು ಕುಟುಂಬದ ಸದಸ್ಯರಿಗೆ ಹಸ್ತಾಂತರಿಸಲಾಗಿದೆ. ಗುರುತಿಸಲು ಅನುವಾಗುವಂತೆ ಡಿಎನ್ಎ ಮಾದರಿಗಳ ಸಂಗ್ರಹ ಸೇರಿದಂತೆ ಎಲ್ಲ ನಿಗದಿತ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ಭದ್ರತಾ ಸಿಬ್ಬಂದಿ ಗುರುತಿಸಲಾಗದ 1,147 ಮೃತದೇಹಗಳನ್ನು ಸುರಕ್ಷಿತವಾಗಿ ಇರಿಸಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳ 27ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ 2025-26 ಬಹುಮಾನ ವಿತರಣೆ ಸಮಾರಂಭ ನಾಳೆ ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ಜರುಗಲಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಣೆ ಮಾಡಲಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 30 ವರ್ಷಗಳಿಂದ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜನೆ ಮಾಡುತ್ತಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಮಹಾರಾಷ್ಟ್ರ ಸರ್ಕಾರದ ಸಹಯೋಗದೊಂದಿಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಇದೇ ತಿಂಗಳ 11 ಮತ್ತು 12 ಮುಂಬೈನಲ್ಲಿ ಆಯೋಜನೆ ಮಾಡಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಅಮೆರಿಕದ ಬೆನ್ ಶೆಲ್ಟನ್ ಲಗ್ಗೆಟ್ಟಿದ್ದಾರೆ. ನ್ಯೂಯಾರ್ಕ್ನ ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಇಂದು ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆನ್ ಶೆಲ್ಟನ್ ಹಾಲಿ ಚಾಂಪಿಯನ್ ಕಾರ್ಲೋಸ್ ಅಲ್ಕರಾಜ್ ಅವರನ್ನ 5 ಸೆಟ್ಗಳ ಪಂದ್ಯದಲ್ಲಿ 6-7, 6-1, 6-3, 1-6, 7-6 ಸೆಟ್ಗಳಿಂದ ಮಣಿಸಿದರು. ಬೆನ್ ಶೆಲ್ಟನ್ ಸೆಮಿಫೈನಲ್ನಲ್ಲಿ ತಮ್ಮ ದೇಶದವರೇ ಆದಂತಹ ಫ್ರಾನ್ಸಿಸ್ ಟಿಯಾಫೋ ಅವರನ್ನ ಎದುರಿಸಲಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ 3ನೇ ಹಂತದ ಸ್ಪರ್ಧೆಯಲ್ಲಿ ಭಾರತ 2 ಚಿನ್ನ ಮತ್ತು 4 ಕಂಚಿನ ಪದಕಗಳ ಜೊತೆಗೆ ಅಭಿಯಾನ ಅಂತ್ಯಗೊಳಿಸಿದೆ. ಪ್ಯಾರಾ ಕಾಂಪೌಂಡ್ ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಶೀತಲ್ ದೇವಿ ಶೂಟ್ ಆಫ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದರು. ಪ್ಯಾರಾ ರಿಕರ್ ಮಿಶ್ರತಂಡ ವಿಭಾಗದಲ್ಲಿ ಹರ್ವಿಂದರ್ ಸಿಂಗ್ ಮತ್ತು ಭಾವನಾ ಜೋಡಿ ಚಿನ್ನದ ಪದಕ ವಿಜೇತರಾದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಕ ಸೆನ್ಸೆಕ್ಸ್ 813 ಅಂಕಗಳನ್ನು ಇಳಿಕೆಯೊಂದಿಗೆ ದಿನದ ಅಂತ್ಯಕ್ಕೆ 74,764 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟ್ರೀಯ ಸಮಿತಿ ಸೂಚ್ಯಂಕ ನಿಫ್ಟಿ 204 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 23,432 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.11 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10,700 ಕೋಟಿ ರೂಪಾಯಿ ಮೊತ್ತದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಪ್ರಗತಿಯಲ್ಲಿ. ನೇಪಾಳ ಪ್ರವಾಹ, ಇನ್ನೂ ಪತ್ತೆಯಾಗದ 5,326 ಜನರು. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಬೆನ್ ಶೆಲ್ಟನ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ರಾಷ್ಟ್ರೀಯ ಪೌಷ್ಟಿಕಾಂಶ ಮಾಸ, ನ್ಯಾಷನಲ್ ನ್ಯೂಟ್ರಿಷನ್ ಮಂತ್, ಈ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೆದ್, ಸಹಾಯಕ ಪ್ರಾಧ್ಯಾಪಕರು, ಪೌಷ್ಟಿಕಾಂಶ ಮತ್ತು ಆಹಾರ ಪದ್ಧತಿ ವಿಭಾಗ, ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಕಾಹೇರ್, ಬೆಳಗಾವಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಈಗ ರಾಷ್ಟ್ರೀಯ ಒಂದು ಪೌಷ್ಟಿಕಾಂಶ ಮಹಾಸಪ್ತಾಹವನ್ನ ಸೆಪ್ಟೆಂಬರ್ 1 ರಿಂದ 7 ರವರೆಗೆ ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ಸಪ್ತಾಹವನ್ನ ಯಾಕೆ ಆಚರಣೆ ಮಾಡಲಾಗುತ್ತೆ, ಇದರ ಉದ್ದೇಶ ಏನು ಅಂತ?
1: ಎಂಟೈರ್ ಸೆಪ್ಟೆಂಬರ್ ಮಂತ್ ನಾವು ನ್ಯೂಟ್ರಿಷನ್ ಮಂತ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದು ನ್ಯಾಷನಲ್ ಗೌರ್ಮೆಂಟ್ ರಾಷ್ಟ್ರೀಯ ಪೋಷಣ ಮಾಹ ಅಂತ ಹೇಳಿ ನಾವು ಪ್ರತಿ ವರ್ಷ ಪ್ರತಿ ತಿಂಗಳ ಪೂರಾ ಸೆಪ್ಟೆಂಬರ್ ಮಂತ್ನ ಸೆಲೆಬ್ರೇಟ್ ಮಾಡ್ತೀವಿ.

0: ಅಂದ್ರೆ ಕುಪೋಷಣದಿಂದ ಆಗುವ ಸಮಸ್ಯೆಗಳು ಏನು, ಅದನ್ನ ಹೆಂಗ ಪರಿಹರಿಸಬಹುದು. ಕೇವಲ ನಾವು ನ್ಯೂಟ್ರಿಷನಿಸ್ಟ್ ಆಗಿ ಅಷ್ಟೇ ಅಲ್ಲ, ಕಮ್ಯುನಿಟಿ ಬೇಸ್ಡ್ ನಾವು ಅದನ್ನ ಹೆಂಗ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕನ್ನೋದು ನಾವು ಈ ಪೂರಾ ಎಂಟೈರ್ ಮಂತ್ ಅಲ್ಲಿ ನಾವು ಅದನ್ನ ಇಟ್ ಬಿ ಸೆಲೆಬ್ರೇಟ್ ಇಟ್ ಜಸ್ಟ್ ಟು ಕ್ರಿಯೇಟ್ ದ ಅವೇರ್ನೆಸ್.
1: ಮೇಡಮ್, ಈಗ ಸ್ಥಳೀಯವಾಗಿ ಈ ಒಂದು ಪೋಷಕಾಂಶದ ಸ್ಥಿತಿ ಯಾವ ರೀತಿ ಇದೆ ಅಂತ
0: ನಾವು ಈಗ ಸ್ಥಳೀಯ ಅಂದ್ರೆ ಬೆಲ್ಗಮ್ ಏನು ಕನ್ಸಿಡರ್ ಮಾಡ್ತೀವಿ ಅಥವಾ ನಾರ್ತ್ ಕರ್ನಾಟಕ ನೀವು ಜಾಸ್ತಿ ನೋಡಕ್ಕತ್ತರ. ಈಗ ಒಂದು ಸ್ಟಡೀಸ್ ಮಲ್ಟಿಪಲ್ ಸ್ಟಡೀಸ್ ಆಗ್ತಾ ಇದ್ದಾವೆ. ಈಗ ಕ್ಲೈಮೇಟ್ ಚೇಂಜ್ ನೀವು ನೋಡ್ತಾ ಇದ್ರಿ, ಈ ಸಲ ಸಮ್ಮರ್ ಎಕ್ಸ್ಟ್ರೀಮ್ ಇತ್ತು. ಅದು ನಾವು ಮುಂಚೆ ಇಷ್ಟೆಲ್ಲ ನಮಗೆ ಸಮ್ಮರ್ ಸಮಸ್ಯೆ ಆಗ್ತಾ ಇರಲಿಲ್ಲ, ಬಟ್ ಈಗ ಸ್ಟಡೀಸು ಮತ್ತು ರಿಪೋರ್ಟ್ಸ್ ಪ್ರಕಾರ ನಮ್ಮಲ್ಲೇ ನಾರ್ತ್ ಕರ್ನಾಟಕದಾಗ ವೈಟಮಿನ್ ಡಿ ಡೆಫಿಷಿಯನ್ಸಿ ಹೆಚ್ಚಾಗ್ತಾ ಇದೆ, ಆಮೇಲೆ ಬಿ ಟ್ವೆಲ್ ಡೆಫಿಷಿಯನ್ಸಿ ಹೆಚ್ಚಿದೆ, ಆಮೇಲೆ ಎನಿಮಿಯಾ ಜಾಸ್ತಿ ನಮ್ಮ ಲೋಕಲೈಟ್ಸ್ ಈ ಬೆಲ್ಗಮ್ ಏರಿಯಾಸ್ ಒಳಗೆ ಜಾಸ್ತಿ ನಾವು ನೋಡ್ತಾ ಇದ್ದೇವೆ. ಬೆಲ್ಗಮ್ ಅಷ್ಟೇ ಅಂತಲ್ಲ, ಬಟ್ ಇವನ್ ನಾರ್ತ್ ಕರ್ನಾಟಕದಾಗ ಮೇಜರ್ ನಾವು ಇದರ ಡೆಫಿಷಿಯನ್ಸಿ ಡಿಸಾರ್ಡರ್ಸ್ ಅಂತ ನಾವೇನು ಹೇಳ್ಬೋದು, ಈ ಡಿಸಾರ್ಡರ್ಸ್ ಜಾಸ್ತಿ ನೋಡ್ತಾ ಇದ್ದೇವೆ. ಬಿ ಟ್ವೆಲ್ಲು, ಆಮೇಲೆ ವೈಟಮಿನ್ ಡಿ ಡೆಫಿಷಿಯನ್ಸಿ, ಆಮೇಲೆ ಎನಿಮಿಯಾ. ಡಿಹೈಡ್ರೇಷನ್ದಿಂದ ನ್ಯೂರೋಲಾಜಿಕಲ್ ಎಫೆಕ್ಟ್ಸೂ ಆಗ್ತವೆ, ಯಾಕಂದ್ರೆ ಜಾಸ್ತಿ ಶೆಕೆ ಆಯಿತು ಅಂದ್ಕೊಳ್ ನಾವು ನೀರಿನ ಪ್ರಮಾಣನೂ ಕಡಿಮೆ ಮಾಡಕತ್ತೀವಿ. ಸೊ ಕಿಡ್ನಿ ಡಿಸಾರ್ಡರ್ಸನ್ನು ಒಂದು ಆರ್ಟಿಕಲ್ ಒಂದು ಸ್ಟಡಿ ಹೇಳ್ತಾ ಇದೆ. ಸೊ ನಾರ್ತ್ ಕರ್ನಾಟಕದವರು ನೀವು ಹೀಟ್ ಜಾಸ್ತಿ ಆದರೆ ಸೊ ಯು ಶುಡ್ ಟೇಕ್ ಕೇರ್, ಜಾಸ್ತಿ ನೀರು ಕುಡಿಬೇಕು, ಮತ್ತು ಕಿಡ್ನಿ ರಿಲೇಟೆಡ್ ಡಿಸಾರ್ಡರ್ಸು ಜಾಸ್ತಿ ಆಗ್ತಾ ಇದ್ದೇವೆ ಅಂತ ಹೇಳಿ. ಆಮೇಲೆ ಡಿ ವೈಟಮಿನ್ ಡಿ ಅಂತೂ ನಾವು ಈಗ ಜಾಸ್ತಿ ಹೊರಗಡೆ ಹೋಗೋದಿಲ್ಲ, ಸನ್ ಎಕ್ಸ್ಪೋಜರ್ ಇಲ್ಲ, ಸೊ ಅದರಿಂದ ಡಿ ಡೆಫಿಷಿಯನ್ಸಿನೂ ಜಾಸ್ತಿ ಕಂಡು ಬರ್ತಾ ಇದೆ.
1: ಮೇಡಮ್, ಈಗ ನಮ್ಮ ದೈನಂದಿನ ಜೀವನದಲ್ಲಿ ಪೌಷ್ಟಿಕ ಆಹಾರಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ?
0: ಹೌದು, ಈಗ ನೋಡ್ರಿ ಡೆಫಿಷಿಯನ್ಸಿ ಡಿಸಾರ್ಡರ್ಸ್ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಈಗ ನಾವು ಏನೇ ಕೆಲಸ ಮಾಡಿದ್ರು ಯಾವುದೇ ಕಾರ್ಯ ಮಾಡಿದ್ರು ಕಾನ್ಸ್ಟೆಂಟ್ ಒಂದು ಬಾಡಿಗೆ ಒಂದು ಎನರ್ಜಿ ಸಪ್ಲೈ ಅನ್ನೋದು ಬೇಕೇ ಬೇಕು. ಹೌದಾ? ಸೊ ನಾವೀಗ ಸುಮ್ಮನೆ ಕುಂತೀವಿ, ಏನೋ ಕೆಲಸ ಮಾಡ್ತಾ ಇಲ್ಲ, ವಿ ಆರ್ ಜಸ್ಟ್ ಲಿಸ್ನಿಂಗ್, ರೈಟಿಂಗ್ ಏನೋ ಮಾಡ್ತಿದ್ರು ಅಥವಾ ಸೆಡೆಂಟ್ರಿ ಆಗಿ ಇದ್ರೂ ನಮಗೆ ಕಂಟಿನ್ಯೂಸ್ ಕಾನ್ಸ್ಟೆಂಟ್ ಎನರ್ಜಿ ಸಪ್ಲೈ ಬೇಕು, ಬ್ರೈನ್ಗೂ ಎನರ್ಜಿ ಸಪ್ಲೈ ಬೇಕು. ಸೊ ಅದು ಎನರ್ಜಿ ಸಪ್ಲೈ ಎಲ್ಲಿಂದ ಬರ್ತದೆ? ಅದು ಕೇವಲ ನಮ್ಮ ಆಹಾರದಿಂದ ಬರ್ತದೆ. ಸೊ ನಾವು ಸರಿಯಾದ ಪ್ರಮಾಣ ಅಂದ್ರೆ ರೈಟ್ ಪ್ರಪೋರ್ಷನ್ದಾಗ ಆಹಾರ ಸೇವನೆ ಮಾಡಿದೀವಿ ಅಂತಂದ್ರೆ ಪ್ರಾಪರ್ ಎನರ್ಜಿ ಜೊತೆ ನಮಗೆ ಏನು ಆಹಾರದಿಂದ ಈ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವೈಟಮಿನ್ಸು, ಮಿನರಲ್ಸು ಇದೇನು ಸಿಗಬೇಕಲ್ಲ ಅವೆಲ್ಲ ಸಿಗ್ತದೆ. ಸೊ ಈಗ ಕಾರ್ಬೋಹೈಡ್ರೇಟ್ಸ್ದಿಂದ ನಮಗೆ ಎನರ್ಜಿ ಸಿಗ್ತದೆ, ಶಕ್ತಿ ಸಿಗ್ತದೆ ಕೆಲಸ ಮಾಡಲಿಕ್ಕೆ. ಕಾರ್ಬೋಹೈಡ್ರೇಟ್ಸು ಫ್ಯಾಟ್ಸು ನಮಗೆ ಎನರ್ಜಿ ಕೊಡ್ತದೆ, ಆ್ಯಂಡ್ ಪ್ರೋಟೀನ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ನಾವೇನು ಹೇಳ್ತೀವಿ. ಆಮೇಲೆ ಸೆಲ್ ರಿಪೇರು, ಸೆಲ್ ಡಿವಿಷನ್ನು, ಹೊಸ ಸೆಲ್ 120 to 150 ಡೇಸ್ಗೆ ಒಂದು ಹೊಸ ಸೆಲ್ ಫಾರ್ಮ್ ಆಗ್ತದೆ. ಸೊ ಆ ಹೊಸ ಸೆಲ್ ಫಾರ್ಮ್ ಆಗಬೇಕಂದ್ರೆ ಪ್ರೋಟೀನ್ಸ್ ಬೇಕು, ಗ್ರೋತ್ ಬೇಕು. ಆಮೇಲೆ ಒಂದು ಏನೋ ಒಂದು ಇಂಜುರಿ ಆದ್ರೆ, ಟಿಶ್ಯೂ ಇಂಜುರಿ ಆದ್ರೆ ಅದರ ರಿಪೇರ್ ಆಗಕ್ಕೆ ನಮಗೆ ಪ್ರೋಟೀನ್ಸ್ ಬೇಕು. ಆ್ಯಂಡ್ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಏನಿದೆ ಇದು ನಮಗೆ ಇಮ್ಯುನಿಟಿ ಇನ್ಕ್ರೀಸ್ ಮಾಡೋಕ್ಕೆ ಮತ್ತು ಯಾವುದೇ ಆಹಾರ ನಾವೇನು ತಿಂತೇವಲ್ಲ ಅದನ್ನು ಪ್ರಾಪರಾಗಿ ಡೈಜೆಸ್ಟ್ ಮಾಡಲಿಕ್ಕೆ ನಮಗೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಬೇಕು. ಅದ್ರ ಜೊತೆ ನಾವು ನೀರನ್ನು ಸರಿಯಾಗಿ ಸೇವನೆ ಮಾಡಬೇಕು. ಸೊ ನಾವು ನಮ್ಮ ಡೈಲಿ ಆಹಾರ ಒಳಗೆ ನಾವು ಏನು ನೋಡ್ಬೇಕಂತಂದ್ರೆ ಆಲ್ ದೀಸ್ ನ್ಯೂಟ್ರಿಯೆಂಟ್ಸ್ ಶುಡ್ ಬಿ ಇನ್ಕ್ಲೂಡೆಡ್. ನಾವು ಒಂದು ಯಾವುದೇ ಒಂದು ಆಹಾರ ತಿನ್ನಬೇಕಾದರೂ ಇವೆಲ್ಲ ಕಾಂಪೊನೆಂಟ್ಸ್ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರಬೇಕು ರೀ. ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಫ್ಯಾಟ್ಸ್ ಇರಬೇಕು, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರಬೇಕು. ಈಗ ಮೈ ಪ್ಲೇಟ್ ಅಂತ ನಾವೇನು ಹೇಳ್ತೀವಿ, ಎವ್ರಿ ಟೈಮ್ ನೀವು ಎವ್ರಿ ಮೀಲ್ ತಿನ್ನಬೇಕಾದರೂ ಆಲ್ ದೀಸ್ ನ್ಯೂಟ್ರಿಯೆಂಟ್ಸ್ ಶುಡ್ ಬಿ ಇನ್ಕ್ಲೂಡೆಡ್. ಎಕ್ಸಾಂಪಲ್ ಹೇಳ್ತೀನಿ, ರೊಟ್ಟಿ, ಚಪಾತಿ, ಅಕ್ಕಿ ಒಳಗೆ ಕಾರ್ಬೋಹೈಡ್ರೇಟ್ಸ್ ಎನರ್ಜಿ ಇಲ್ಡಿಂಗ್ ಇರ್ತದೆ. ಆಮೇಲೆ ತರಕಾರಿ ಒಳಗೆ ವೆಜಿಟೇಬಲ್ಸು, ಪಲ್ಸಸ್, ನಾವೇನು ಎರಡು ಥರ ಪಲ್ಯ ಮಾಡ್ತೀವಿ, ಪಲ್ಯ ಒಳಗೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರ್ತದೆ. ಅದನ್ನು ಎದ್ರ ಒಳಗೆ ಕುಕ್ ಮಾಡ್ತೀವಿ, ಫ್ಯಾಟ್ ಒಳಗೆ ಮಾಡ್ತೀವಿ. ಸೊ ಫ್ಯಾಟು ನಮಗೆ ಬಂತಲ್ಲೆ. ಆಮೇಲೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ವೆಜಿಟೇಬಲ್ಸ್ ಒಳಗೆ ಜಾಸ್ತಿ ಇರ್ತದೆ. ಸೊ ಅದನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ಬಟ್ ಏನಂತಂದ್ರೆ ನಾವು ತರಕಾರಿ ಸಂಬಂಧನ ರೊಟ್ಟಿ ತಿನ್ನಬೇಕು ಹೊರತು ರೊಟ್ಟಿ ಸಂಬಂಧ ತರಕಾರಿ ಅಲ್ಲ. ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಭಾಳ ಕಡಿಮೆ ಇರ್ತದೆ ಅದರೊಳಗೆ. ಸೊ ನೀವು ಸ್ವಲ್ಪ ಪ್ರಮಾಣ ಜಾಸ್ತಿ ತೊಗೊಂಡ್ರೆ ಏನಾಗ್ತದೆ, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಬೇಕಾದಷ್ಟು ನಮಗೆ ಸಿಗ್ತದೆ. ಆಮೇಲೆ ಅದ್ರ ಜೊತೆ ಮೊಸರು, ಪ್ರೋಬಯೋಟಿಕ್ಸು, ಆದಮೇಲೆ ನಮಗೆ ಪ್ರೋಟೀನ್ಸು ಸಿಗ್ತದೆ, ಪ್ರೋಬಯೋಟಿಕ್ಸು ಸಿಗ್ತದೆ, ಅದು ಡೈಜೆಷನ್ಗೆ ಹೆಲ್ಪ್ ಆಗ್ತದೆ. ಸೊ ಈ ಥರ ನಾವು ಯಾವಾಗಲೂ ಒಂದು ಫುಡ್ ಏನೇ ತಿನ್ನಾಕತ್ತಿದ್ರು ಕಾಂಬಿನೇಷನ್ಲಿ ತಿಂದ್ರೆ ಎಲ್ಲ ಥರ ನಮಗೆ ನ್ಯೂಟ್ರಿಯೆಂಟ್ಸ್ ಏನು ಬೇಕಾಗಿರ್ತದೆ ಅದು ಸಿಗ್ತದೆ.
1: ಇವಾಗ ಒಂದು ಕುಟುಂಬದ ಒಂದು ಅಡುಗೆ ಮನೆಯನ್ನು ನೋಡಿದರೆ ಅಲ್ಲೇ ಗೊತ್ತಾಗುತ್ತೆ ಯಾವ ರೀತಿಯ ಒಂದು ಪೌಷ್ಟಿಕ ಆಹಾರ ಅಲ್ಲಿ ತಯಾರಾಗ್ತಾ ಇದೆ ಅಂತ. ಹಾಗಿದ್ರೆ ಅಡುಗೆ ಮನೆಯಲ್ಲಿ ಯಾವ ರೀತಿಯ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು ಅಂತ?
0: ಓಕೆ, ಅಡುಗೆ ಮನೆ ಅಂದರೆ ನಾವು ಮದರ್ ಈಸ್ ಎ ನ್ಯೂಟ್ರಿಷನಿಸ್ಟ್, ಮದರ್ ಅಥವಾ ಯಾರ ದ ಒನ್ ಹೂ ಈಸ್ ಎ ಕುಕಿಂಗ್ ಈಸ್ ಎ ನ್ಯೂಟ್ರಿಷನಿಸ್ಟ್. ಎಸ್, ಸೊ ತಾಯಿಗೆ ಗೊತ್ತಿರ್ತದೆ ಯಾವ ಆಹಾರ ಕೊಟ್ರೆ ಯಾವುದು ಹೆಲ್ದಿ ಇರ್ತದೆ, ಯಾವುದು ನಾವು ಪ್ರಿಪೇರ್ ಮಾಡಬೇಕು, ಕುಕ್ ಮಾಡಬೇಕು, ಆಮೇಲೆ ಹೆಂಗೆ ಕುಕ್ ಮಾಡಬೇಕು. ಫಸ್ಟ್ ಅಂದರೆ ಕಿಚನ್ ಸೆಟ್ಟಿಂಗ್ ಒಳಗೆ ನೋಡ್ಬೇಕಂದ್ರೆ ಕ್ಲೀನ್ನೆಸ್ಸು ಹೈಜಿನ್ ನಾವು ಫಸ್ಟ್ ನೋಡ್ಬೇಕಾಗ್ತದೆ. ಸೊ ಯಾವ ವೆಜಿಟೇಬಲ್ಸು ಎಲ್ಲಿಡಬೇಕು, ಫ್ರೂಟ್ಸ್ ಎಲ್ಲಿಡಬೇಕು, ಆಮೇಲೆ ಕುಕ್ಡು ಅನ್ಕುಕ್ಡ್ ಫುಡ್ಡು ಸೈಡ್ ಬೈ ಸೈಡ್ ಇಡಬಾರ್ದು, ಯಾಕಂದ್ರೆ ಕ್ರಾಸ್ ಕಾಂಟಾಮಿನೇಷನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಏನೋ ನಾವು

0: ತರಕಾರಿಗೂ ಅಥವಾ ಯಾವುದೇ ಕುಕ್ಡ್ ಫುಡ್ ಇದ್ರೂ ಅದನ್ನು ಕವರ್ ಮಾಡಿ ಇಡುವುದು ಬೆಸ್ಟು. ಆಮೇಲೆ ಆಲ್ವೇಸ್ ಅನ್ಕುಕ್ಡ್ ಕುಕ್ಡ್ ಫುಡ್ ಸಪ್ರೇಟ್ ಸಪ್ರೇಟ್ ಇಡಬೇಕು. ಆಮೇಲೆ ಒಂದೇ ಚಮಚೆ ನಮಗೊಂದು ಒಬ್ಬೊಬ್ಬರ ಮನೇಲಿ ಹ್ಯಾಬಿಟ್ ಇರ್ತದೆ, ಒಂದೇ ಸ್ಪೂನ್ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ. ಯಾಕಂದರೆ ಅಲ್ಲಿ ಹಸಿ ತರಕಾರಿ ಇರ್ತದೆ, ಇಲ್ಲಿ ಕುಕ್ಡ್ ಫುಡ್ ಇರ್ತದೆ. ಸೊ ಅದಕ್ಕೂ ನಾವು ಅದೇ ಸ್ಪೂನ್ ಯೂಸ್ ಮಾಡ್ತೇವೆ, ಇದಕ್ಕೂ ನಾವು ಅದೇ ಯೂಸ್ ಸ್ಪೂನ್ ಯೂಸ್ ಮಾಡ್ತೇವೆ. ಸೊ ಅದರಿಂದ ಏನಾಗ್ತದೆ, ಇದ್ರೊಳಗೆ ಇದ್ದಿದ್ದು ಬ್ಯಾಕ್ಟೀರಿಯಾಸ್ ಅಥವಾ ಏನಾದರೂ ಅದು ಕುಕ್ಡ್ ಫುಡ್ದಾಗ ಹೋಗೋ ಚಾನ್ಸಸ್ಸನ್ನು ಜಾಸ್ತಿ ಇರ್ತದೆ. ಒಂದೇ ಎಕ್ಸಾಂಪಲ್ ಹೇಳ್ತೀನಿ, ಈಗ ನಾವು ಒಂದು ಪಲ್ಯ ಮಾಡಿದ್ವಿ, ಪಲ್ಯ ಚಮಚೆನ ನಾವು ಅನ್ನದಾಗ ಹಾಕಿದ್ವಿ ಅಂತಂದರೆ, ಸೊ ಅನ್ನ ನಾವು ಇನ್ನೊಂದು ಸ್ವಲ್ಪ ಹೊತ್ತಿಗಿಟ್ಟು ಅದು ಹಾಳಾಗುತ್ತೆ ಅಥವಾ ಸ್ಪೋಲ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇವೆಲ್ಲ ಸಣ್ಣ ಥಿಂಗ್ಸ್ಗಳನ್ನ ನಾವು ಕಿಚನ್ದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮತ್ತು ಕುಕಿಂಗ್ ಮೆಥಡ್ಸ್ ಅಂತ ಇರ್ತವೆ, ನಾವು ಯೂಸ್ ಮಾಡೋ ವೆಸಲ್ಸು ಬಾಂಡೆಗಳೂ ಮ್ಯಾಟರ್ ಆಗ್ತದೆ. ಈಗ ನಾವು ಸ್ಟೀಲು ಒಳಗೆ ಕುಕ್ ಮಾಡಿದ್ರೆ ಇಸ್ ಸೇಫ್ ಆ್ಯಂಡ್ ಬೆಟರ್ ಅಂತ ಹೇಳ್ತೀವಿ, ಆ್ಯಸ್ ಕಂಪೇರ್ ಟು ಅಲ್ಯೂಮಿನಿಯಮು. ಅಥವಾ ನೀವು ಮಡ್ ಪಾಟ್ ಒಳಗೆ ಯೂಸ್ ಮಾಡಿದ್ರು ಬೆಟರು. ಐಯರ್ನ್ ವೆಸಲ್ಸ್ ಒಳಗೂ ನೀವು ಕುಕ್ ಮಾಡಿದ್ರೆ ಇನ್ನೂ ಬೆಸ್ಟ್. ಯಾಕಂದರೆ ಐಯರ್ನ್ ವೆಸಲ್ಸ್ ಒಳಗೆ ನೀವು ಕುಕ್ ಮಾಡಿದ್ರಿಂದ್ರೆ ನಮ್ಗೆ ಐಯರ್ನ ಸಿಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಬಟ್ ಒಂದೇ ಏನು ಪ್ರಿಕಾಷನ್ ತೊಗೋಬೇಕಂತಂದ್ರೆ, ಅದರೊಳಗೆ ನೀವು ಜಾಸ್ತಿ ಹುಳಿ ಹಾಕಿ ಕುಕ್ ಮಾಡಬಾರ್ದು. ಆಮೇಲೆ ಕುಕ್ ಮಾಡಿದ್ಮೇಲೆ ಇಮ್ಮಿಡಿಯೇಟ್ಲಿ ಅದನ್ನು ನಾವು ಬೇರೆ ಒಂದು ಸ್ಟೀಲ್ ಬಾಂಡೆಗೆ ಅಥವಾ ಯಾವುದಕ್ಕರೆ ಟ್ರಾನ್ಸ್ಫರ್ ಮಾಡಿ ಇಡೋದು ಒಳ್ಳೆಯದು ಅಂತ ಹೇಳ್ತೀನಿ.
1: ಮೇಡಮ್, ಈಗ ಸಾಮಾನ್ಯವಾಗಿ ಮಕ್ಕಳು ತರಕಾರಿ ಸೊಪ್ಪು ಅಂದರೆ ಇಷ್ಟಪಡೋದಿಲ್ಲ ತಿನ್ನೋದಕ್ಕೆ. ಅಂತಹ ಸಂದರ್ಭದಲ್ಲಿ ಪೋಷಕರಾದವರು ಅವರಿಗೆ ಒತ್ತಾಯ ಮಾಡುವ ಬದಲು ಅವರಿಗೆ ಯಾವ ರೀತಿಯಲ್ಲಿ ಒಂದು ಆರೋಗ್ಯಕರ ಆಹಾರದ ಒಂದು ಪದ್ಧತಿಯನ್ನು ಅವರಿಗೆ ಕಲಿಸ್ಕೊಡ್ಬೇಕು ಅಂತ?
0: ಈಗಿನ ಹುಡುಗರು ಏನಾಗ್ಬಿಟ್ಟಿದೆ ಅಂದರೆ, ಕಿಡ್ಸು ಜಾಸ್ತಿ ಜಂಕ್ ಫುಡ್ಸು, ಪ್ರೊಸೆಸ್ಡ್ ಫುಡ್ಡು, ಔಟ್ಸೈಡ್ ಫುಡ್ಡು, 5 ರುಪೀಸ್ ಪ್ಯಾಕೆಟು, 10 ರುಪೀಸ್ ಪ್ಯಾಕೆಟು. ನಾವು ಪೇರೆಂಟ್ಸ್ಗೆ ಏನಾಗಿದೆ, ಒಂದೇ ಮಗು ಎರಡೇ ಮಗು, ಸೊ ಲಿಮಿಟೆಡ್ ಕಿಡ್ಸ್ ಅದಾವು, ದೇ ಕ್ಯಾನ್ ಎಫರ್ಡ್ ಇಟ್. ಆಮೇಲೆ ದೇರ್ ಆಲ್ ವರ್ಕಿಂಗ್ ಪೇರೆಂಟ್ಸ್ ಅದಾರೆ, ಸೊ ಅವರಿಗೆ ಜಾಸ್ತಿ ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಓಕೆ ಹೋಗಿ ನಾ ತಿನ್ಬಿಡು ಅಂತೇಳಿ ದೇ ಆರ್ ಗಿವಿಂಗ್ ಅ ಕ್ಯಾಶ್. ಆ ದುಡ್ಡದಿಂದ ಅವರು ಅನ್ಹೆಲ್ದಿ ಫುಡ್ಡನ್ನು ಜಾಸ್ತಿ ಪರ್ಚೇಸ್ ಮಾಡೋದು, ಪ್ರೊಸೆಸ್ಡ್ ಫುಡ್ಡು. ಈಗ ಏನು ಚಿಪ್ಸ್ ಗಿಪ್ಸ್ ಅದರಲ್ಲಿ ಜಾಸ್ತಿ ಸಾಲ್ಟ್ ಇರ್ತದೆ, ಹೈ ಪೊಟ್ಯಾಷಿಯಮ್ ಇರ್ತದೆ. ಆಮೇಲೆ ಆಯಿಲ್, ಪಾಮ್ ಆಯಿಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದು ಯೂಸ್ ಮಾಡೋದ್ರಿಂದ ಅವ್ರಿಗೆ ಹೆಲ್ತ್ ಇಂಪ್ಯಾಕ್ಟ್ ಅವ್ರ ಮೇಲೆ, ಅದು ಅವು ಅನ್ಹೆಲ್ದಿ ಫುಡ್ ಅಥವಾ ಅನ್ಹೆಲ್ದಿ ಡೈಟ್ ಅಂತ ನಾವು ಹೇಳ್ಬೋದು. ಸೊ ಅದನ್ನು ನಾವು ಏನು ಮಾಡೋದಂದ್ರೆ, ಈಗ ನಾವು ಒಮ್ಮೆ ಅವ್ರ ಫುಡ್ ಸ್ಟೈಲು ಹ್ಯಾಬಿಟ್ಸು ಚೇಂಜ್ ಮಾಡಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅವ್ರು ಸಣ್ಣಂದ ಇದ್ದಾಗಿಂದ, ಆಮೇಲೆ ಚಿಕ್ಕವರಿದ್ದಾಗಿಂದ ನಾವು ಆ ಹೆಲ್ದಿ ಹ್ಯಾಬಿಟ್ಸನ್ನು ಕಲ್ಟಿ ಮಾಡ್ಕೊತ ಹೋಗಬೇಕು. ಈಗ ಫ್ರೂಟ್ಸು, ಅವರು ಫ್ರೂಟ್ಸು ನೀವು ಚಿಪ್ಸ್ ಇಟ್ಟರೆ ಡೆಫಿನೆಟ್ಲಿ ಅವರು ಚಿಪ್ಸನ್ನೇ ಪ್ರಿಫರ್ ಮಾಡೋದು, ಫ್ರೂಟ್ಸನ್ನು ಪ್ರಿಫರ್ ಮಾಡೋಂಗಿಲ್ಲ. ಸೊ ಅದಕ್ಕೆ ನಾವು ಅವ್ರಿಗೆ ಏನು ಮಾಡಬೇಕು ಅಂತಂದರೆ, ಅವ್ರಿಗೆ ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅವ್ರಿಗೆ ಹೇಳಬೇಕು, ಈಗ ನೀವು ಚಿಪ್ಸ್ ಒಳಗೆ ಏನೇನಿದೆ ನೋಡ್ರಿ, ಇದ್ರೊಳಗೆ ಇದೆಲ್ಲ ಇದೆ, ಉಪ್ಪಿದೆ, ಎಣ್ಣೆ ಇದೆ, ಅದೆಲ್ಲ ಅದರಿಂದ ನಮಗೆ ಹೆಲ್ತಿಗೆ ಏನೋ ತೊಂದರೆ ಆಗೋ ಚಾನ್ಸಸ್ ಇದೆ. ಯಾವಾಗಲೂ ನಮ್ಗೆ ಕೊಟ್ಟರೆ ಅಡ್ಡಿ ಇಲ್ಲ, ಬಟ್ ಅದು ಡೈಲಿ ಕನ್ಸಪ್ಷನ್ ಇರಬಾರ್ದು. ಯಾಕಂದರೆ ಯೂಶ್ವಲಿ ನಾವು ಒಮ್ಮೆ ಈಗ ಸರ್ವೆಗೆ ಅಥವಾ ಹೆಲ್ತ್ ಟಾಕ್ಸ್ ಒಂದೊಂದು ಸ್ಕೂಲಿಗೆ ಹೋದಾಗ ನಾನೀಗ ಜಾಸ್ತಿ ನೋಡಕತ್ತೀನಿ ರೀ, ಹುಡುಗರಿಗೆ ನಾವು ಕೇಳ್ತೀವಿ ಈಗ ಹೊರಗಡೆಯಿಂದ ಬಿಸ್ಕೆಟು ಚಿಪ್ಸು ತಗೋತೇವೆ, ಓ ನಾವು ಡೈಲಿ ತಿಂತೇವ್ರಿ, ನಾವು ಡೈಲಿ ಅವೇನು 5 ರುಪೀಸ್ 5 ರೂಪಾಯಿಗೆ ಸಿಗ್ತದೆ, ನಾವು ಅದನ್ನು ತಿಂತೇವಿ. ಯಾಕಂದರೆ ಇದು ಮಕ್ಕಳದ ತಪ್ಪಂತ ನಾ ಹೇಳಲ್ಲ, ಇಟ್ ಈಸ್ ಅ ಪೇರೆಂಟ್ಸದ ಪ್ರಾಬ್ಲಮ್, ಪೇರೆಂಟ್ಸದ ಫಾಲ್ಟ್ ಅಂತ ನಾನು ಹೇಳಿ. ಯಾಕಂದರೆ ನಾವು ಆ ಹೆಲ್ದಿ ಹ್ಯಾಬಿಟ್ಸನ್ನು ನಾವು ಮುಂಚೆಯಿಂದನ ಕಲ್ಟಿವೇಟ್ ಮಾಡ್ಕೊತ ಬಂದ್ರೆ ಆ ಹುಡುಗರು ತಾವು ಅದ್ರ ಬಗ್ಗೆ ನಿಗ್ಲೆಕ್ಟ್ ಮಾಡ್ತಾವೆ. ಎಸ್, ಸೊ ನಾನು ಒಂದು ಹುಡುಗಿಗೆ ತೋರಿಸಿದೆ, ಈಗೆಲ್ಲ ಜಂಕ್ ಫುಡ್ಸು ನೂಡಲ್ಸು ಅವು ಬರ್ತಾವಲ್ಲ, ಪ್ರಿಸರ್ವೇಟಿವ್ಸು, ಐ ಜಸ್ಟ್ ಶೋಡ್ ಹರ್ ಅದರೊಳಗೆ ಏನು ಕಂಟೆಂಟ್ಸ್ ಅದಾವು ಅಂಥೇಳಿ. ಅದರೊಳಗೆ ನಾವು ಅಡುಗೆಗೆ ಸೋಡಾ ಹಾಕ್ತಾರ, ಅವೆಲ್ಲ ಸೋಡಾ ಇರ್ತದೆ. ಆ ಸೋಡಾ ಯಾವ್ದಂದ್ರೆ ನಾವು ಬಟ್ಟೆ ವಾಶ್ ಮಾಡೋ ಸೋಡಾ, ಅದನ್ನೆಲ್ಲ ಅವಳಿಗೆ ಹೇಳಿದೆ. ಸೊ ಇದ್ರೊಳಗೆ ನೋಡ್ರಿ, ಈ ಸೋಡಾ ಈ ನಿನ್ನ ಫುಡ್ ಒಳಗೆ ಹಾಕಿದಾರಂದ್ರೆ ಎಷ್ಟು ಹೆಲ್ತ್ ಇಂಪ್ಯಾಕ್ಟ್ ಆಗ್ತದೆ ಅದರಿಂದ ಅಂಥೇಳಿ. ಸೊ ಆ ಥರ ನಾವು ಅವರಿಗೆ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ, ಆಮೇಲೆ ಈಗ ತರಕಾರಿ ಹಣ್ಣುದಿಂದ ಎಷ್ಟು ಬೆನಿಫಿಟ್ಸ್ ಅದ ಅದನ್ನು ನಾವು ಅವ್ರ ಬಗ್ಗೆ ಹೇಳಿ ಡೈಲಿ ಅದನ್ನು ನಾವು ಅವ್ರಿಗೆ ಹೇಳ್ಕೊತ ಇದ್ರೆ ಅದನ್ನು ನಾವು ಆಮೇಲೆ ಕಂಪೇರ್ ಮಾಡ್ಕೋತ್ರಿ, ನೋಡಿ ಅವ್ರು ಅದನ್ನು ತಿನ್ನೋದ್ರಿಂದ ಅದು ಹೆಚ್ಚು ರೋಗ ಆಗ್ತದೆ, ಇದನ್ನು ತಿನ್ನೋದ್ರಿಂದ ನೀವು ಹೆಲ್ತ್ ಇದನ್ನಾಗ್ತದೆ, ನೀವು ಸ್ಟಡಿ ಪರ್ಫಾರ್ಮೆನ್ಸು ಚಲೋ ಆಗ್ತದೆ, ಆಮೇಲೆ ಜಾಸ್ತಿ ರೋಗಗಳು ಆಗೋದಿಲ್ಲ ಅಂಥೇಳಿ ನಾವು ಡೈಲಿ ಅದನ್ನು ಹೇಳ್ಕೊತ ಹೋದೀವಿ ಅಂದ್ರೆ ಹುಡುಗರು ಅದನ್ನು ಕಲ್ಟಿವೇಟ್ ಮಾಡ್ಕೊತ ಹೋಗ್ತಾವೆ. ಆಮೇಲೆ ನಾವೇನು ಸಾಧ್ಯ ಆದಷ್ಟು ಫ್ರೂಟ್ಸು ವೆಜಿಟೇಬಲ್ಸು ಮನೆ ಒಳಗೆ ತಂದಿಟ್ಟರೆ, ನಾವು ಜಂಕ್ ಫುಡ್ಡು ತರಲಿಲ್ಲ ಅಂತಂದ್ರೆ ಪ್ರೊಸೆಸ್ಡ್ ಫುಡ್ ಆ ಹುಡುಗರಿಗೆ ಆಪ್ಷನ್ಸ್ ಇರಲ್ಲ, ಚಾಯ್ಸೇ ಇರೋಂಗಿಲ್ಲ. ಸೊ ಅವ್ರು ಹಸು ಆದರೆ ಏನು ಮಾಡ್ತಾರೆ, ವೆಜಿಟೇಬಲ್ಸ್ ಫ್ರೂಟ್ಸನ್ನೇ ತಿಂತಾರೆ. ಸೊ ಅದರೊಳಗೆ ನಾವು ಇವು ಚೇಂಜಸ್ ಮಾಡಿ ಕುಕಿಂಗ್ ಮೆಥಡ್ಸ್ ಒಳಗೆ ನಾವು ಸ್ವಲ್ಪ ಚೇಂಜಸ್ ಮಾಡಿದರೆ ಅದು ನಾವು ಈ ಥರ ಅದನ್ನು ಚೇಂಜ್ ಮಾಡ್ಬೋದು. ಸೊ ಅನ್ಹೆಲ್ದಿ ಟು ಹೆಲ್ದಿ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಬೋದು.
1: ಮೇಡಮ್, ಈಗ ಸಾಮಾನ್ಯವಾಗಿ ಪೌಷ್ಟಿಕ ಆಹಾರ ಅಂದರೆ ಹಾಲು ಹಣ್ಣು ಬಾದಾಮಿಯಲ್ಲಿ ಸಿಗುತ್ತೆ ಅನ್ನೋ ಒಂದು ಕಲ್ಪನೆ ಇದೆ. ಈಗ ನಮ್ಮ ಒಂದು ಸಾಮಾನ್ಯ ಆಹಾರದಲ್ಲಿ ಉತ್ತಮ ಒಂದು ಪೌಷ್ಟಿಕಾಂಶವನ್ನು ಪಡಿಬಹುದಾ ನಾವು ಅಂತ?
0: ಎಸ್, ಡೆಫಿನೆಟ್ಲಿ. ಯಾಕಂದರೆ ನಮ್ದು ನಾನು ಹೇಳೋದೇನಂದ್ರೆ, ನಮ್ಮದು ರೀಜನಲ್ ಆ್ಯಂಡ್ ಸೀಸನಲ್ ಫುಡ್ಡನ್ನು ಕನ್ಸ್ಯೂಮ್ ಮಾಡೋದು ಒಳ್ಳೆಯದು, ಇನ್ಸ್ಟೆಡ್ ನಾವು ಅಲ್ಲಿ ಆ ಕಂಟ್ರಿಯಿಂದ ನನಗೆ ಇದು ಬೇಕು ಈ ಕಂಟ್ರಿಯಿಂದ ಅಥವಾ ಆ ಸ್ಟೇಟ್ದಿಂದ ಇಲ್ಲಿಂದ ಏನು ಅವಶ್ಯಕತೆ ಇಲ್ಲ. ನಾವು ಸುತ್ತಮುತ್ತಲು ನಮ್ಮಲ್ಲಿ ಏನು ಬೆಳಿತೀವಿ ಅದನ್ನು ಪ್ರಿಫರ್ ಮಾಡಿರಿ. ಅದು ನಮ್ಮ ದೇಹಕ್ಕೆ ಅದು ಯಾವಾಗಲೂ ಸೂಟ್ ಆಗೋದು, ಬೆಸ್ಟ್ ಸೂಟ್ ಆಗೋದು, ಮತ್ತು ನಮ್ಮ ಜೀನ್ಸ್ ಒಳಗೂ ಅದೇ ಇದೆ. ಓಕೆ, ಸೊ ರೀಜನಲ್ ಆ್ಯಂಡ್ ಸೀಸನಲ್ ಫುಡ್ಸನ್ನು ಪ್ರಿಫರ್ ಮಾಡಿರಿ. ಆಮೇಲೆ ನಮ್ಮ ಸುತ್ತಮುತ್ತಲು ಏನು ಸಿಗ್ತದೆ ಅದ್ರ ಒಳಗೆ ಎಲ್ಲ ಥರ ಪೌಷ್ಟಿಕಾಂಶಗಳು ಸಿಗ್ತಾವೆ, ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ಇದ್ದೇ ಇರ್ತದೆ. ಮಿಲ್ಕ್ ಇಸ್ ಅ ಸೂಪರ್ ಫುಡ್ ಅಂತ ಹೇಳ್ತೀವಿ. ಮಿಲ್ಕ್ ಅದ್ರೊಳಗೆ ಆಲ್ಮೋಸ್ಟ್ ಆಲ್ ನ್ಯೂಟ್ರಿಯೆಂಟ್ಸ್ ಇರ್ತಾವೆ, ಎಲ್ಲ ನ್ಯೂಟ್ರಿಯೆಂಟ್ಸ್, ಕಾರ್ಬೋಹೈಡ್ರೇಟ್ಸ್ ಆಗಲಿ, ಫ್ಯಾಟ್ಸ್ ಆಗಲಿ, ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಇರ್ತಾವೆ ರೀ ಅದರೊಳಗೆ. ಆಮೇಲೆ ಅದು ಕಂಪ್ಲೀಟ್ ಫುಡ್ ಅಂತೂ ನಾವು ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಎಗ್ ಅದ, ಎಗ್ ಇಸ್ ಆಲ್ಸೋ ಅ ಕಂಪ್ಲೀಟ್ ಫುಡ್ ಅಂತ ಹೇಳ್ತೀವಿ, ಎಕ್ಸೆಪ್ಟ್ ಫಾರ್ ವೈಟಮಿನ್ ಸಿ. ಅದು ಎಲ್ಲ ನ್ಯೂಟ್ರಿಯೆಂಟ್ಸ್, ಎಲ್ಲ ಪೋಷಣಯುಕ್ತ ಆಹಾರ ಅಂತ ಹೇಳ್ಬೋದು ಒಂದು ಎಗ್. ಸೊ ನಾನ್ ವೆಜಿಟೇರಿಯನ್ಸ್ ಅಥವಾ ಬರೀ ಎಗ್ ತಿನ್ನೋರು ಡೈಲಿ ಹುಡುಗರಿಗೆ ಎರಡು ಎಗ್ ಕೊಟ್ಟರು ನೀವು ಆಲ್ಮೋಸ್ಟ್ ಆಲ್ ಒಂದು ಬೇಕಾದ ಪ್ರಮಾಣದ ನ್ಯೂಟ್ರಿಯೆಂಟ್ಸ್ ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ ಒಂದು ಎಗ್ ಆಲ್ಮೋಸ್ಟ್ 6 grams ಆಫ್ ಪ್ರೋಟೀನ್ಸ್ ಕೊಡ್ತಾ ರೀ. ಸೊ ಎರಡು ತಿಂದರೆ ಅಂದರೆ 12 grams ಆಫ್ ಪ್ರೋಟೀನ್ಸ್ ನಿಮಗೆ ಅಲ್ಲೇ ಬರ್ತದೆ. ಸೊ ಕಂಪ್ಲೀಟ್ ಡೈಟ್, ಸೊ ವಿತ್ ಮಿಲ್ಕ್ ತೊಗೊಂಡ್ರೆ ಅಂತೂ ಇನ್ನೂ ಸೂಪರ್ ಫುಡ್ ಆಗ್ತದೆ. ಈ ಹಂಗಾಗಿ ನಮ್ಮಲ್ಲಿ ಮುಂಚೆಯಿಂದ ನೋಡ್ರಿ, ನಾವೇನು ಆಹಾರ ತಯಾರಿಸ್ತೀವಿ, ಖೀರು, ಸ್ವೀಟ್ಸು ಏನ ನಾವು ಪ್ರಿಪೇರ್ ಮಾಡ್ತೀವಿ, ವಿ ಯೂಸ್ಡ್ ಮಿಲ್ಕ್. ಯಾಕಂದ್ರೆ ಅದೇನು ಈಗ ಹೆಸರುಬೇಳೆ ಪಾಯಸ ಫಾರ್ ಎಕ್ಸಾಂಪಲ್ ತೊಗೊಂಡೆ ಅಂದ್ರೆ ಹೆಸರುಬೇಳೆ ಒಳಗೆ ಪ್ರೋಟೀನ್ಸ್ ಹೈ ಇರ್ತಾವ, ಎಲ್ಲ ಬೇಳೆ ಅದ್ರೊಳಗೆ ಸ್ವಲ್ಪ ಪ್ರೋಟೀನ್ಸ್ ಏನು ಕಡಿಮೆ ಇರ್ತಾವ ಅದು ಹಾಲು ಒಳಗಿರ್ತದೆ, ಇದ್ರೊಳಗೆ ಇರಲಾರ್ದು ಹಾಲು ಒಳಗಿರ್ತದೆ. ಸೊ ಅದನ್ನು ನಾ ಕಾಂಬಿನೇಷನ್ದಾಗ ಹಂಗೆ ತೊಗೊಂಡೆ ಅಂತಂದ್ರೆ ಸೊ ನನಗೆ ಎಲ್ಲ ಥರ ಪ್ರೋಟೀನ್ಸ್ ಸಿಗೋ ಚಾನ್ಸಸ್ಸು ಇರ್ತದೆ, ಫ್ಯಾಟು ಇರ್ತದೆ ಅದ್ರಾಗ, ಕಾರ್ಬೋಹೈಡ್ರೇಟ್ಸು ಇರ್ತದೆ. ಸೊ ಇಲ್ಲೇ ನನಗೆ ಪ್ರೋಟೀನ್ಸು ಸಿಗ್ತದೆ. ಸೊ ಅದ್ರ ಜೊತೆ ನಾ ಗೀ ಹಾಕೊಂಡೆ ಅಂದರೆ ನನಗೆ ಫ್ಯಾಟು ಸಿಗ್ತದೆ. ಆಮೇಲೆ ಏನಾಗ್ತದೆ, ಶುಗರ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಸ್ಪೈಕ್ನು ನಾವು ಗೀ ಹಾಕೊಂಡ್ರೆ ಅದರದ್ದು ಕಡಿಮೆ ಆಗ್ತದೆ. ಸೊ ಈ ಥರ ನಾವು ಫುಡ್ ನಮ್ಮಲ್ಲಿ ಏನಿರ್ತದೆ ಕಾಂಬಿನೇಷನ್ ವೈಸ್ ಆಹಾರ ಸೇವನೆ ಮಾಡಿದ್ವಿ ಅಂತಂದರೆ ನಮಗೆ ಎಲ್ಲ ಥರ ನ್ಯೂಟ್ರಿಷನ್ ಸಿಗೋ ಚಾನ್ಸಸ್ ಹೆಚ್ಚಿರ್ತದೆ. ಸಿಂಗಲ್ ತಿನ್ನೋದ್ರ ಬದಲು ಕಾಂಬಿನೇಷನ್ದಾಗ ತಿನ್ನೋದು ಒಳ್ಳೆಯದಂತೆ.
1: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: India's first multi-speciality Ayurvedic hospital now in Shahpur, Belgavi. An NABH-recognized Ayurvedic hospital with the facilities of Suvarna Bindu Prashna, Srushti Santana Utpatti Kendra, Priyambu Skin and Hair Care, Ayur Cardiology, Abhaya Cancer Care, Eye Care, ENT, Oral Care, Panchkarma, Diet and Lifestyle Modification, Weight Management and Beauty Enhancement Treatments. For your entire healthy lifestyle visit, the Ayur World, KLE Hospital and Research Center, Shahpur, Belgavi. Phone 0831 2486

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಮಾಸದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೆದವರು. ಮೇಡಮ್, ಇನ್ನು ಮಹಿಳೆಯರು ತಮ್ಮ ಕುಟುಂಬದ ಎಲ್ಲರ ಒಂದು ಆರೋಗ್ಯದ ಕಾಳಜಿಯನ್ನು ವಹಿಸ್ತಾ ಇರ್ತಾರೆ, ಆದರೆ ಅವರು ತಮ್ಮ ಆರೋಗ್ಯ ಅಂತ ಬಂದಾಗ ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಇದರಿಂದ ಅವರಿಗೆ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಅಂತ?
1: ಎಸ್, ಮದರ್ ಇಸ್ ಅ ಕೇರ್ ಟೇಕರ್ ನ್ಯೂಟ್ರಿಷನಿಸ್ಟ್ ಅಂತ ನಾನು ಆವಾಗಲೇ ಹೇಳಿದ್ದೆ. ಅದ ಪ್ರಾಬ್ಲಮ್ ಏನಂತಂದ್ರೆ, ಅಕ್ಕಿ ಫಸ್ಟ್ ಪ್ರಯಾರಿಟಿ ಫ್ಯಾಮಿಲಿಗೆ ಕೊಡ್ತಾಳೆ. ಈಗ ಬೆಳಗ್ಗೆ ಎದ್ದು ಫಸ್ಟ್ ಎಲ್ಲ ಕುಕಿಂಗ್ ಸ್ಟಾರ್ಟ್ ಆಗ್ತದೆ, ಬಟ್ ಶಿ ನೆಗ್ಲೆಕ್ಟ್ಸ್ ಹರ್ ಓನ್ ಹೆಲ್ತ್. ಮುಂಚೆ ಈಗ ತಾನೇನು ಸೇವನೆ ಮಾಡೋದಿಲ್ಲ, ಈಗ ಸೇವನೆ ಮಾಡಿದ್ರೆ ಮುಂದಿನ ಕೆಲಸ ನನಗೇನೋ ಆಗುದಿಲ್ಲ ಅಂತ ಹೇಳಿ ಅವ್ರೇನ್ ಮಾಡ್ತಾರ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ. ಓ, ಇನ್ನೊಂದ್ಸ್ವಲ್ಪ ಹೊತ್ಬಿಟ್ಟಿದ್ದೆಲ್ಲ ಕೆಲಸ ಆದ್ಮೇಲೆ ನಾನು ನಂದು ಆಹಾರ ಸೇವನೆ ಮಾಡ್ತೀನಿ ಅಂತ ಹೇಳಿ. ಆಮೇಲೆ ಒಮ್ಮೆ ಏನ್ ಆಗ್ತದೆ ಅಂತಂದ್ರೆ, ಒಂದು ಒಳ್ಳೆ ಟೈಮ್ ಡಿಲೇ ಆಗ್ತದೆ. ಯೂಶಲಿ ನಾವು ಎದ್ದ 45 ಮಿನಿಟ್ಸ್ ಒಳಗೆ ಅಥವಾ 1 ಗಂಟೆ ಒಳಗೆ ಆಹಾರ ಸೇವನೆ ಮಾಡೋದಿರ್ತದೆ. ಅದರ್ ಫ್ಯಾಮಿಲೀಸ್, ಎಲ್ಲ ಫ್ಯಾಮಿಲೀಸ್ಗಳಿಗೂ ಅದು ಆಗ್ತದೆ, ಬಟ್ ಇವಳಿಗೆ ಆಗೋದಿಲ್ಲ. ಯಾಕಂದ್ರೆ ಶಿ ಹ್ಯಾಸ್ ಮೆನಿ ಅದರ್ ಕಮಿಟ್ಮೆಂಟ್ಸ್. ಅದು ಮತ್ತೆ ನಾನಲ್ಲ ಯೋ ನನ್ನ ಬಾಂಡೆನೂ, ಅದು ಬಾಂಡೆ ಜೋಡಿಸ್ಬೇಕು, ಆಮೇಲೆ ಅದು ಮುಗಿಸ್ತೀನಿ, ಬಟ್ಟೆ ಇದನ್ನು ಮಾಡಬೇಕು, ಅದನ್ನು ಮುಗಿಸ್ಬೇಕು. ಸೊ ವಾಟ್ ಶಿ ಡಸ್ ಇಸ್ ಅದನ್ನು ಮಾಡ್ಕೊಂಡು ಕುಂತ್ರೆ ನಂಗೆ ಟೈಮ್ ವೇಸ್ಟ್ ಆಗ್ತದೆ, ಆ್ಯಂಡ್ ವರ್ಕಿಂಗ್ ವುಮೆನ್ಸ್ಗಂತೂ ಇನ್ನೂ ಹೆಕ್ಟಿಕ್ ಆಗಿಬಿಡ್ತದೆ. ಸೊ ಒಮ್ಮೊಮ್ಮೆ ಮೆನಿ ಅ ಟೈಮ್ಸ್ ದೇ ಸ್ಕಿಪ್ ದೇರ್ ಮೀಲ್ಸ್ ಆಲ್ಸೋ. ಬೆಳಗ್ಗೆ ಬ್ರೇಕ್ಫಾಸ್ಟು ಸ್ಕಿಪ್ ಮಾಡ್ತಾರೆ. ಸೊ ಫಸ್ಟ್ ನಾನು ಏನು ಹೇಳೋದು ಅಂತಂದ್ರೆ, ನೀವು ಎದ್ದು ಕೂಡ ನೀವೇನು ರೆಡಿ ಮಾಡ್ತೀರಿ ನಿಮ್ಗೆ ಸ್ವಂತಕ್ಕೂ ಮಾಡ್ಕೋಬೇಕು. ಯಾಕಂದ್ರೆ ಅದರಿಂದ ಏನಾಗಕತ್ತೈತಿ ಅಂದ್ರೆ, ಮೆನಿ ವುಮೆನ್ಸ್, ಇಂಡಿಯನ್ ವುಮೆನ್ಸ್, ಅವರಲ್ಲಿ ಕುಪೋಷಣೆ ಜಾಸ್ತಿ ಕಂಡು ಬರ್ತಾ ಇದೆ. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ವಿಟಮಿನ್ ಡಿ ಡೆಫಿಷಿಯನ್ಸಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ. ಸೊ ಮಂತ್ಲಿ ಮೆನಿಸ್ಟ್ರಲ್ ಸೈಕಲ್ದಿಂದ ಐರನ್ ಲಾಸು ಆಗ್ತದೆ, ಬಟ್ ಅದು ಲಾಸ್ ಆಗಿದ್ದನ್ನು ನಾವು ಅದನ್ನು ಕಾಂಪನ್ಸೇಟ್ ಮಾಡ್ತಾ ಇಲ್ಲ, ಅದರ ತಕ್ಕಂಗೆ ನಾವು ಆಹಾರ ಸೇವನೆ ಮಾಡ್ತಾ ಇಲ್ಲ. ಸೊ ಪ್ರೋಟೀನ್ಸು ಇಲ್ಲ ನಮ್ಮ ಆಹಾರದಲ್ಲಿ, ಎನರ್ಜಿ ಕಾರ್ಬ್ಸ್ ಸ್ವಲ್ಪ ಜಾಸ್ತಿ ಇದೆ, ಅದರ್ವೈಸ್ ಐರನ್ ಡೆಫಿಷಿಯನ್ಸಿ. ಹಿಂಗಾಗಿ ಜಾಸ್ತಿ ಲೇಡೀಸ್ ಅಥವಾ ವುಮನ್ನಲ್ಲಿ ನಾವು ಮಾಲ್ ನ್ಯೂಟ್ರಿಷನ್ ಜಾಸ್ತಿ ಅವರಲ್ಲೇ ನೋಡೋದು. ಎನಿಮಿಯಾ ಜಾಸ್ತಿ ಕಂಡು ಬರ್ತಾ ಇದೆ, ವಿಟಮಿನ್ ಡಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಈಗ ಜಾಸ್ತಿ ಇದೆ, ಮತ್ತು B12 ಡೆಫಿಷಿಯನ್ಸಿ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ನಾವೇನು ಮಾಡಬೇಕಂತಂದ್ರೆ, ಫಸ್ಟ್ ಎದಕ್ಕೂ ಅಡುಗೆ ಆದಮೇಲೆ ಅವ್ರ ಜೊತೆನೋ ಬೆಟರ್ ನೀವು ಟೈಮ್ ಹಿಂಗೆ ಮ್ಯಾನೇಜ್ ಮಾಡ್ಕೋರಿ ಅಂದರೆ, ನೀವು ಅವ್ರ ಜೊತೆ ಕುಂತ ಫ್ಯಾಮಿಲಿ ಮೆಂಬರ್ ಜೊತೆ ಕುಂತ ಬ್ರೇಕ್ಫಾಸ್ಟ್ ಮುಗಿಸ್ಕೋಬೇಕು. ಕೆಲಸ ಅದು ಆಗ್ತಾ ಅವೆಲ್ಲ ಅವ ಟೈಮಿಗೆ ಆಗ್ತಾ ಇರ್ತವೆ. ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಹೆಲ್ತ್ಗೂ ಕೊಡ್ರಿ. ಯಾಕಂದ್ರೆ ಒಂದು ಹೆಣ್ಣು ಅವ್ರ ಫ್ಯಾಮಿಲಿ ಪರ್ಸನ್ ಅವ್ರು ಹೆಲ್ದಿ ಇದ್ರಂದ್ರೆ ಅವರು ಎಲ್ಲ ಫ್ಯಾಮಿಲಿ ಮೆಂಬರ್ಸನ್ನು ಹೆಲ್ದಿ ಇರ್ತಾರೆ. ಯಾಕಂದ್ರೆ ಅವರು ಆನ್ ಆ್ಯಂಡ್ ಆಫ್ ಸಿಕ್ ಆದಂತಂದ್ರೆ ಎಂಟೈರ್ ಫ್ಯಾಮಿಲಿ ಇಸ್ ಎಫೆಕ್ಟೆಡ್. ಸೊ ಶೀ ಶುಡ್ ಆಲ್ಸೋ ಟೇಕ್ ಕೇರ್ ಅಬೌಟ್ ಅವರ್ ಹೆಲ್ತ್ ಆಲ್ಸೋ. ಹೌದಾ? ಫಸ್ಟ್ ಪ್ರಿಫರೆನ್ಸ್ ಆಕೆನೂ ಮಾಡ್ಕೋಬೇಕು. ಸೊ ಅವಾಗ ಈಗ ಅದರ್ವೈಸ್ ಈಗ ಮಾಡ್ಕೊತ ಮಾಡ್ಕೊತನೂ ತಿನ್ಬೋದು. ಈಗ ನೀವು ಡ್ರೈ ಫ್ರೂಟ್ಸು ತಿನ್ಬೋದು, ಡೇಟ್ಸು ತಿನ್ಬೋದು, ದೇ ಆರ್ ಗುಡ್ ಸೋರ್ಸ್ ಆಫ್ ಐರನ್ ಆ್ಯಂಡ್ ಪ್ರೋಟೀನ್ಸ್. ಆಮೇಲೆ ಅದ್ರ ಜೊತೆ ನೀವು ಹಾಲು ಕುಡ್ಕೊಂತನೂ ಮಾಡಿರಲ್ಲ ಕೆಲಸ. ಸೊ ಇನ್ ಬಿಟ್ವೀನ್ ಏನೋ ಅದು ಸಮಸ್ಯೆ ಇಲ್ಲಂದ್ರು, ಸೊ ಅವಾಗ ನೀವು ಏನಾದರೂ ತಿನ್ಕೊತ ಅಥವಾ ಹೆಲ್ದಿ ಡ್ರಿಂಕ್ಸ್ ತೊಗೊಂತನೂ ಕೆಲಸ ಮಾಡ್ಬೋದು. ಆಮೇಲೆ ಸಾಧ್ಯ ಆದಷ್ಟು ಲಾಂಗ್ ಸ್ಟ್ಯಾಂಡಿಂಗ್ ಅವಾಯ್ಡ್ ಮಾಡೋದು ಒಳ್ಳೆಯದು, ನಿಂತ ಜಾಸ್ತಿ. ಯಾಕಂದ್ರೆ ಈಗ ನೋಡ್ರಿ 40+, 50+ ಒಳಗೆ ನೀ ಆರ್ಥರೈಟಿಸು, ನೀ ಜಾಯಿಂಟ್ ಪೇನ್ಸು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಆರ್ಸ್ದಿಂದ. ಸೊ ಎಲ್ಲಿ ಸಾಧ್ಯ ಆಗ್ತದೆ ಚಾಪಿಂಗು, ಈಗ ವೆಜಿಟೇಬಲ್ ಕಟ್ಟಿಂಗು, ಹಿಟ್ಟು ನಾದೋದು, ಅದನ್ನು ಸಾಧ್ಯ ಆದಷ್ಟು ಕುಂತು ಮಾಡೋದು ಒಳ್ಳೆಯದು. ಅದನ್ನು ಮಾಡ್ಕೊಂಡು ಆಮೇಲೆ ಕುಕಿಂಗ್ ಏನೈತಿ ನೀವು ನಿಂತು ಮಾಡೋದು. ಇದೆಲ್ಲ ಇಷ್ಟು ಕೇರ್ ಒಂದು ಹೆಣ್ಣು ತೊಗೋಬೇಕಂತ ಹೇಳ್ತೀನಿ. ಫಸ್ಟ್ ಪ್ರಿಫರೆನ್ಸ್ ತಮಗೂ ಕೊಡ್ರಿ, ಆಮೇಲೆ ಫ್ಯಾಮಿಲಿಗೆ ಕೊಡ್ರಿ ಅಂತ ನಾನು ಹೇಳ್ತೀನಿ. ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ.
0: ಖಂಡಿತ ಮೇಡಮ್. ಮೇಡಮ್, ಈಗ ಒಂದು ದಿನದ ಊಟವನ್ನು ನಾವೀಗ ಉದಾಹರಣೆಗಾಗಿ ತೆಗೆದುಕೊಂಡ್ರೆ, ಬೆಳಗಿನ ಉಪಹಾರದಿಂದ ಹಿಡಿದು ರಾತ್ರಿಯ ಊಟದವರೆಗೆ ಸರಳವಾಗಿ ಪೌಷ್ಟಿಕ ಆಹಾರದ ಒಂದು ಕ್ರಮ ಹೀಗಿರಬೇಕು ಅನ್ನೋದಾದರೆ ಯಾವ ರೀತಿ ಇರಬೇಕು ಅಂತ?
1: ಸೊ ಬ್ರೇಕ್ಫಾಸ್ಟ್ದಿಂದ ಡಿನ್ನರ್ ತನಕ ಓಕೆ, ಒಂದು ರೂಟೀನ್ ಡೈಟ್ ಅಂತ ನಾವೇನು ಹೇಳ್ತೀವಿ. ಬೆಳಗ್ಗೆ ಎದ್ದ ನೀವೇನು ಆ್ಯಕ್ಟಿವಿಟೀಸ್ ಇದೆ, ಬೆಸ್ಟ್ ಆಲ್ವೇಸ್ ಎದ್ದ ಕೂಡಲೇ ನೀವೇನು ಮಾಡಬೇಕು, ನೀವೆಲ್ಲ ನಿಮ್ಮದು ಆ್ಯಕ್ಟಿವಿಟೀಸ್ ಎಲ್ಲ ಮುಗಿದ ಮೇಲೆ 2 glasses ಆಫ್ ಅ ವಾಟರ್, ಲ್ಯೂಕ್ ವಾಮ್ ವಾಟರ್, ಅಂದರೆ ಉಗುರು ಬೆಚ್ಚ ನೀರು, ಬೆಸ್ಟ್ ಹೈಡ್ರೇಟ್ ಮಾಡ್ಕೊರಿ ಫಸ್ಟ್. ಓಕೆ, ಎದ್ದ ಕೂಡಲೇ 2 glasses ನೀರು, ಉಗುರು ಬೆಚ್ಚ ನೀರು ತೊಗೊರಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನಿಮ್ಗೇನು ಎಕ್ಸಸೈಸ್ ಮಾಡೋದಿತ್ತು, ಯೋಗ ಮಾಡೋದಿತ್ತು, ಏನೋ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ 30 minutes ವಾಕ್ ಇಸ್ ಆಲ್ಸೋ ಅಬ್ಸೊಲ್ಯೂಟ್ಲಿ ಫೈನ್, ಏನಾದರೂ ಆ್ಯಕ್ಟಿವಿಟೀಸ್ ಇಟ್ಕೋಬೇಕು. ಸೊ ಆ್ಯಕ್ಟಿವಿಟೀಸ್ ಆಗಿ ಆಮೇಲೆ ನೀವು ಒಂದು 1.5 to 45 minutes ಒಳಗೆ ಬ್ರೇಕ್ಫಾಸ್ಟ್ ಮಾಡಿರಿ ಅಂತ ಹೇಳ್ತೀನಿ. ಸೊ ಬೆಳಗ್ಗೆ ನೀವು ನೀರೇನು ಕುಡಿತೀರಲ್ಲ, ಫಸ್ಟ್ 2 glasses ನೀರು ಆದಮೇಲೆ ಒಬ್ಬೊಬ್ಬರಿಗೆ ಲೆಮನ್ ವಾಟರು, ಆಮೇಲೆ ಸೋಕ್ಡ್ ಡ್ರೈ ಫ್ರೂಟ್ಸು, ಅದನ್ನು ನೀವು ಕನ್ಸ್ಯೂಮ್ ಮಾಡ್ಬೋದು. ಅದು ಇಲ್ಲ ಒಬ್ಬೊಬ್ಬರಿಗೆ ಡೈಜೆಷನ್ ಇಶ್ಯೂ ಇದ್ರೆ ಈಗ ಜೀರಿಗೆ ನೀರು, ರಾತ್ರಿ ನೆನೆ ಹಾಕಿಟ್ಟು ಜೀರಿಗೆ ಅಥವಾ ಅಜ್ವಾಯಿನ ನೀರು, ಆ ಥರನೂ ನೀವು ಸೇವನೆ ಮಾಡ್ಬೋದು. ಆಮೇಲೆ ನೀವು ಒಂದು ಸ್ವಲ್ಪ 1.5 hours ಮಿನಿಮಮ್ ಎಕ್ಸಸೈಸ್ ಮಾಡೋದು ಒಳ್ಳೆಯದು, ಎಲ್ಲರೂ ಮಾಡೋದು ಒಳ್ಳೆಯದು. ಸಣ್ಣ ಹುಡುಗರು ಅಂತ ಹಿಡ್ಕೊಂಡು ದೊಡ್ಡವರು, ಫಿಮೇಲ್ಸು ಎಲ್ಲರೂ ಒಂದು 1.5 hours ಆ್ಯಕ್ಟಿವಿಟೀಸ್ ಇರಬೇಕು. ಅದಾಗಿ 1.5 hours ನೀವು ನಿಮ್ದು ಬ್ರೇಕ್ಫಾಸ್ಟ್ ಮಾಡಿರಿ. ಬ್ರೇಕ್ಫಾಸ್ಟ್ ಒಳಗೆ ಹೈ ಪ್ರೋಟೀನ್ಸ್ ಇಟ್ಕೊರಿ. ಯಾವಾಗಲೂ ಹೈ ಪ್ರೋಟೀನ್ಸ್ ಇಟ್ಕೊಂಡ್ರೆ ಅಂದ್ರೆ ಏನಾಗ್ತದೆ, ನಮ್ದು ಯೂಶಲಿ ಏನಾಗ್ತದೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತದೆ. ಕಾರ್ಬೋಹೈಡ್ರೇಟ್ಸ್ ತಿಂದ ಮತ್ತೇನಾಗ್ತದ, ಒಂದು ವೇಟ್ ಗೇನ್ ಜಾಸ್ತಿ ಆಗ್ತದೆ, ಆಮೇಲೆ ಶುಗರ್ ಸ್ಪೈಕ್ ಜಲ್ದಿ ಆಗ್ತದೆ. ಶುಗರ್ ಸ್ಪೈಕ್ ಎಷ್ಟು ಜಲ್ದಿ ಆಗ್ತದೆ ಅದು ಅಷ್ಟು ಜಲ್ದಿ ಡ್ರಾಪೂ ಆಗ್ತದೆ. ಸೊ ನಿಮ್ಗೆ ಏನಾಗ್ತದೆ, ಮತ್ತೊಂದು ತಾಸಿಗೆ ಎರಡು ತಾಸಿಗೆ ಮತ್ತೆ ಹಸು ಆಗ್ತದೆ, ಮತ್ತೆ ನಾವು ಏನಾದರೂ ತಿಂತೀವಿ. ಸೊ ಅದ್ರ ಬದಲು ನೀವು ಸ್ವಲ್ಪ ಪ್ರೋಟೀನ್ಸ್ ಹೈ ಇಟ್ಕೊಂಡ್ರೆ ಅಂದ್ರೆ ನಾವು ಅದನ್ನೇನು ಹಸು ಐತಲ್ಲ ಸ್ವಲ್ಪ ತಡೆಗಟ್ಟಬಹುದು. ಸೊ ಡೈಜೆಷನ್ ಸ್ವಲ್ಪ ಡೀಲೇ ಆಕೋತ ಹೋಗ್ತದೆ, ಅದ್ರಾಗ ನಿಮ್ದ್ರೊಳಗೆ ಪ್ರೋಟೀನ್ಸ್ ಇದ್ರೆ. ಸೊ ಯಾವಾಗಲೂ ಮೇಕ್ ಶೋರ್ ನಿಮ್ಮ ಇದ್ರೊಳಗೆ ಬ್ರೇಕ್ಫಾಸ್ಟ್ ಒಳಗೆ ಪ್ರೋಟೀನ್ಸ್ ಇರಲೇಬೇಕು. ಸೊ ವೆಜಿಟೇರಿಯನ್ಸ್ ಸ್ಪ್ರೌಟ್ಸ್ ತಗೋರಿ, ಪನೀರ್ ತಗೊಳ್ಳೋರಿ, ಇವೇನದ ಅಥವಾ ಏನಿಲ್ಲಂದ್ರೆ ಒಂದು ಬಟ್ಲ ಮೊಸರಾದರೂ ತಗೋರಿ, ಪ್ರೋಟೀನ್ಸ್. ಇದು ವೆಜಿಟೇರಿಯನ್ಸ್. ನಾನ್ ವೆಜಿಟೇರಿಯನ್ಸ್ ನೀವು ಎರಡು ಬಾಯ್ಲ್ಡ್ ಎಗ್ ಅಬ್ಸೊಲ್ಯೂಟ್ಲಿ ಫೈನ್. ಸೊ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬೇಡ್ರಿ, ಮತ್ತು ಬ್ರೇಕ್ಫಾಸ್ಟ್ ಜೊತೆ ಕಂಪಲ್ಸರಿ ಪ್ರೋಟೀನ್ಸ್ನು ಇಟ್ಕೊರಿ. ಓಕೆ, ಪ್ರೋಟೀನ್ಸ್ ಇಲ್ಲಾಂದ್ರೆ ಒಂದು ಕಪ್ ಹಾಲಾದರೂ ಆಮೇಲೆ ನೀವು ಆ ಥರ ತಗೋಬಹುದು. ಆಮೇಲೆ ಅದಾಗಿ ನೀವು ಮಿನಿಮಮ್ 3-4 ಅವರ್ಸ್ ಗ್ಯಾಪ್ ಇಡ್ರಿ. ಈಗ ಲಂಚ್ ಒಳಗೆ ನೀವು ಎರಡು ಚಪಾತಿ ಅಥವಾ ಪಲ್ಲೆ ಜಾಸ್ತಿ ಇರಲಿ, ನೀವು ರೈಸು ತಗೋರಿ, ಆಮೇಲೆ ಎಂಡ್ ವಿತ್ ಅ ಕರ್ಡ್ ರೈಸ್, ಪ್ರೋಬಯೋಟಿಕ್ಸು. ಸೊ ಆಹಾರದೊಳಗೆ ಮೊಸರನ್ನು ಇಟ್ಕೊರಿ. ಮೊಸರು ನಿಮಗೆ ಇದನ್ನ ಆಗ್ತಾ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಮಜ್ಜಿಗೆ ಆದರೂ ತಗೋರಿ ಊಟ ಆದಮೇಲೆ. ಆಮೇಲೆ ಸೊ ಹಿಂಗೆ ಎಲ್ಲ ಥರ ಆಹಾರಗಳು ಅದ್ರಾಗಿರಬೇಕು. ಆಮೇಲೆ ಅನ್ನ, ಹಾಲು ಅಥವಾ ಅನ್ನ ಮೊಸರು, ಅನ್ನ ಮತ್ತು ದಾಲ್ ಬೆಸ್ಟ್. ಮತ್ತು ಅಸಾಧ್ಯದಷ್ಟು ತುಪ್ಪ, ನಿಮಗೇನು ಸಮಸ್ಯೆ ಇರಲಿಲ್ಲ ಅಥವಾ ಕೊಲೆಸ್ಟ್ರಾಲ್ ಹೈ ಇರಲಿಲ್ಲ, ಫ್ಯಾಟ್ ಹೈ ಇರಲಿಲ್ಲ ಅಂತಂದ್ರೆ ಒಂದು ಚಮಚ ತುಪ್ಪ ಬಳಸೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಇದು ನಿಮ್ದು ಲಂಚ್ ಆಯಿತು. ಲಂಚ್ ಆದಮೇಲೆ ಮತ್ತೆ ಡಿನ್ನರ್, ಡಿನ್ನರ್ ಸಾಧ್ಯ ಆದಷ್ಟೇ 7-8 ಗಂಟೆ ಒಳಗಡೆ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ಆಫ್ಟರ್ ಸನ್ಸೆಟ್ ನಿಮ್ದು ಡೈಜೆಷನ್ ಸ್ವಲ್ಪ ವೀಕ್ ಆಗ್ತದೆ. ಸೊ 6-7 ಗಂಟೆ ಒಳಗೆ ನಿಮ್ದು ಡಿನ್ನರ್ ಮಾಡಿರಿ. ಡಿನ್ನರ್ ಸಾಧ್ಯದಷ್ಟು ಲೈಟ್, ಎಸ್ ಲೈಟು, ಈಸಿಲಿ ಡೈಜೆಸ್ಟೇಬಲ್. ಯಾಕಂದ್ರೆ ನಾವು ಈವ್ನಿಂಗ್ ಆದಮೇಲೆ ನಮ್ಮ ಆಕ್ಟಿವಿಟೀಸ್ ಹೆಚ್ಚಿರಲ್ಲ. ಸೊ ವಿ ಗೋ ಫಾರ್ ಅ ಸ್ಲೀಪ್ ರೆಸ್ಟಿಂಗ್ ಇದ್ರಾಗಿರ್ತದೆ. ಸೊ ಆಕ್ಟಿವಿಟೀಸ್ ಹೆಚ್ಚಿರಂಗಿಲ್ಲ ಅಂದ್ಕೊಂಡು ನಮ್ಮ ಮೆಟಬಲಿಸಮ್ ಸ್ವಲ್ಪ ವೀಕ್ ಇರ್ತದೆ. ಅದಕ್ಕೆ ಸ್ವಲ್ಪ ನಿಮ್ದು ಡಿನ್ನರ್ ಏನು ಮಾಡ್ರಿ ಅಂದ್ರೆ ಲೈಟ್ ಇಟ್ಕೊರಿ. ಏನಾರ ಕಿಚಡಿ ಥರ ಏನಾರ ಮಾಡ್ಕೊರಿ, ಅಥವಾ ಒಂದು ಚಪಾತಿ ಸ್ವಲ್ಪ ಪಲ್ಲೆ, ಅಥವಾ ಓನ್ಲಿ ರೈಸ್ ಕಿಚಡಿ, ಈ ಥರ ಏನಾದರೂ. ಡಿನ್ನರ್ ಶುಡ್ ಬಿ ಲೈಟ್. ಓಕೆ. ಸೊ ಆಮೇಲೆ ಬೆಡ್ ಟೈಮ್ ನಿಮ್ಗೆ ಬೇಕಂತಂದ್ರೆ ಹಾಲು, ಒಂದು ಕಪ್ ಹಾಲು. ಬೆಸ್ಟ್ ಸ್ಲೀಪ್ ಡಿಸ್ಟರ್ಬ್ ಇತ್ತಂದ್ರೆ ಹಾಲು ವಿತ್ ಹಲ್ದಿ ಪೌಡರ್, ಈ ಥರ ಬಿಫೋರ್ ಗೋಯಿಂಗ್ ಟು ಬೆಡ್ ಒಂದು ಗ್ಲಾಸ್ ನೀವು ತೊಗೊಂಡ್ರಿ ಅಂದ್ರೆ ನಿದ್ದೆನೂ ಸರಿ ಬರ್ತದೆ. ಸೊ ಇದು ನಿಮ್ಮದು ಡೈಲಿ ರೂಟೀನ್ ಈ ಥರ ಇರಬೇಕು.
2: ಮೇಡಮ್, ಇನ್ನು ಅತಿಯಾದ ಆಹಾರ ಸೇವನೆಯಿಂದ ಉಂಟಾಗುವಂಥ ಇದು ಸ್ಥೂಲಕಾಯ ಏನಿದೆ ಅಲ್ಲ, ಆ ಸ್ಥೂಲಕಾಯ ಕೂಡ ಒಂದು ಪೌಷ್ಟಿಕ ಸಮಸ್ಯೆನಾ ಹೇಗೆ ಅಂತ?
1: ಎಸ್ ಹೌದು. ಈಗ ನಮಗೆ ಮುಂಚೆ ಏನಾಗಿತ್ತು ಅಂತ, ಲಾಸ್ಟ್ ಇಯರ್ 2025 ಯುನಿಸೆಫ್ ಒಂದು ರಿಪೋರ್ಟ್ ಬಂತು. ಆ ರಿಪೋರ್ಟ್ ಪ್ರಕಾರ, ಈ ರಿಪೋರ್ಟ್ ಏನು NFHS ರಿಪೋರ್ಟಿಂದ ತೆಗಿತೀವಿ. ಸೊ ಅದೇನು ಕನ್ಕ್ಲೂಡ್ ಮಾಡ್ತೀವಿ ಅಂದ್ರೆ, ನಾವು ಇವೇನು ನಮ್ಮದು ಲೋ ಅಥವಾ ಮಿಡ್ ಸೋಷಿಯೋ ಎಕನಾಮಿಕ್ ಕಂಟ್ರೀಸ್ ನಾವು ಇಂಡಿಯಾ ಅದರಲ್ಲಿ ಬರ್ತದೆ. ಸೊ ಅದರಲ್ಲಿ ಜಾಸ್ತಿ ಸ್ಥೌಲ್ಯತೆ ಕಂಡು ಬರ್ತಾ ಇದೆ, ಸ್ಪೆಷಲಿ ಮಕ್ಕಳು. ದೊಡ್ಡವರಲ್ಲೂ ಇದೆ, ಬಟ್ ಮಕ್ಕಳಲ್ಲಿನೂ ಜಾಸ್ತಿ ಸ್ಥೌಲ್ಯತೆ ಕಂಡು ಬರ್ತಾ ಇದೆ. ನಾವು ಮುಂಚೆ ನಮಗೆ ಅಂಡರ್ ನ್ಯೂಟ್ರಿಷನ್, ವಿ ವೇರ್ ವರಿಡ್. ಹೌದಾ? ಅಂಡರ್ ನ್ಯೂಟ್ರಿಷನ್ ನಾವು ಜಾಸ್ತಿ ಸಮಸ್ಯೆ ಇತ್ತು. ಈ ಹುಡುಗರಿಗೆ ಹೆಂಗೆ ವೇಟ್ ಗೇನ್ ಮಾಡಬೇಕು, ನ್ಯೂಟ್ರಿಷನ್ ಹೆಂಗೆ ಕೊಡಬೇಕು, ಮಸಲ್ ವೇಸ್ಟಿಂಗ್, ಅದರ ಬಗ್ಗೆ ನಾವು ವರಿ ಮಾಡಬೇಕಾಗಿತ್ತು. ಬಟ್ ಲಾಸ್ಟ್ ರಿಪೋರ್ಟ್ದಾಗ ಶಾಕಿಂಗ್ ನ್ಯೂಸ್ ಏನಂತಂದ್ರೆ, ಆ ಅಂಡರ್ ನ್ಯೂಟ್ರಿಷನ್ಗಿಂತ ಇಟ್ ಹ್ಯಾಸ್ ಕ್ರಾಸ್ಡ್, ಒಬೆಸಿಟಿ ಹ್ಯಾಸ್ ಕ್ರಾಸ್ಡ್ ದ ಅಂಡರ್ ನ್ಯೂಟ್ರಿಷನ್. ಸೊ ಅದಕ್ಕೆ ನಾವೀಗ ಡಬಲ್ ಬರ್ಡನ್ ಅಂತ ಹೇಳ್ತಾ ಇದ್ದೀವಿ. ಡಬಲ್ ಬರ್ಡನ್ ಅಂದರೆ ಇಲ್ಲಿ ಅಂಡರ್ ನ್ಯೂಟ್ರಿಷನ್ ಸಮಸ್ಯೆನೂ ಇದೆ, ಆ ಅಂಡರ್ ನ್ಯೂಟ್ರಿಷನ್ ಸಮಸ್ಯೆ ಜೊತೆ ಸ್ಥೌಲ್ಯತೆನೂ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದರೆ ಒಬೆಸಿಟಿ. ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಒಬೆಸಿಟಿ ಇದೆ. ಇದು 9.2% ಇದ್ರೆ ಇದು 9.4% ಒಬೆಸಿಟಿ ಬಂದಿದೆ ರೀ ಮಕ್ಕಳಲ್ಲಿ. ಯಾಕಂದ್ರೆ ಅದೇ ಅನ್ ಹೆಲ್ದಿ ಫುಡ್ಸು, ಜಂಕ್ ಫುಡ್ಡು, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಡು, ಈಸಿಲಿ ಅವೈಲೇಬಲ್ ಫುಡ್ಡು. ಆಮೇಲೆ ಈ ಹುಡುಗರಿಗೆ ಆಟ ಆಡೋಕ್ಕೆ ಪ್ಲೇ ಗ್ರೌಂಡ್ಸು ಇಲ್ಲ, ಆ್ಯಂಡ್ ಈಸಿಲಿ ಅವೈಲೇಬಲ್ ಮನೆ ಹತ್ರನೇ ಎಲ್ಲ ಶಾಪ್ಸ್ ಇರ್ತವೆ. ಹಂಗೆ ನಿಮ್ಮ ಸ್ಕೂಲ್ ಹತ್ರನೂ ಎಲ್ಲ ಥರ ಬೇಕ್ರೀಸು, ಜಂಕ್ ಫುಡ್ ಇವು ಇರ್ತಾವೆ. ಆ್ಯಂಡ್ ಪೇರೆಂಟ್ಸ್ ಕ್ಯಾನ್ ಆಲ್ಸೋ ಎಫರ್ಡ್ ಇಟ್. ಸೊ ಫೆಸಿಲಿಟೀಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾಗ್ತದೆ ಹುಡುಗರಲ್ಲಿ ಸ್ಪೆಷಲಿ, ಅದರಿಂದ ಏನಾಗ್ತಾ ಇದೆ ಅಂತಂದ್ರೆ, ಅವು ಯಂಗ್ ಏಜ್ ಒಳಗೆ ಅವಕ್ಕೆ NCD ಡಿಸೀಸಸ್ ನಾವೇನು ಹೇಳ್ತೇವೆ ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಕಾರ್ಡಿಯೋವೆಸ್ಕ್ಯುಲರ್ ಡಿಸಾರ್ಡರ್ಸು, ಮೆಟಬಾಲಿಕ್ ಸಿಂಡ್ರೋಮ್ ಜಾಸ್ತಿ ಜಾಸ್ತಿ ಮಕ್ಕಳಲ್ಲಿ ಅಂದರೆ ಜಾಸ್ತಿ ಜಾಸ್ತಿ ಜನರಲ್ಲಿ ಕಂಡು ಬರ್ತಾ ಇದೆ. ನೀವು ಶಾಕಿಂಗ್ ಅಂತಂದರೆ ಈಗ ಸ್ವಲ್ಪ ಮಕ್ಕಳಲ್ಲಿ ವೇಟ್ ಗೇನ್ದಿಂದ ಹೈಪರ್ ಟೆನ್ಷನ್ನು, ಡಯಾಬಿಟೀಸು, ಮೆಟಬಾಲಿಕ್ ಸಿಂಡ್ರೋಮ್ಸ್ ಎಲ್ಲ ಕಂಡು ಬರ್ತಾ ಇದೆ ಈಗ ಮಕ್ಕಳಲ್ಲಿ.
2: ಮೇಡಮ್, ಈಗ ನಮಗೆ ಕಾಡುವಂತಹ ಕೆಲವು ಆರೋಗ್ಯ ಸಮಸ್ಯೆಗಳಿಂದ ಕೆಲವೊಂದು ಔಷಧಿಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಅಂತಹ ಸಂದರ್ಭದಲ್ಲಿ ಈ ಪೌಷ್ಟಿಕಾಂಶಗಳ ಮಟ್ಟ ಏನಾದರೂ ಕಡಿಮೆ ಆಗುತ್ತಾ ಹೇಗೆ?
1: ಎಸ್, ಅದು ಒಂದು ಸಮಸ್ಯೆ ಇದೆ. ಈಗ ಲಾಸ್ಟ್ ನಾವಿನ್ನ ರಿಪೋರ್ಟ್ಸ್ ಬರ್ತಾ ಇದೆ, ಸ್ಟಡೀಸ್ ಬರ್ತಾ ಇದೆ ಆ ಬೇಸಿಸ್ ಮೇಲೆ. ಈಗ 40-50 ಇಯರ್ಸ್ ಆದಮೇಲೆ ಎವ್ರಿ ಪರ್ಸನ್ ಇಸ್ ಎ ಡಯಾಬಿಟಿಕ್ ಹೈಪರ್ಟೆನ್ಸಿವ್ ಥೈರಾಯ್ಡ್. ಹೌದಾ? ಸೊ ಅದ್ರ ಸಂಬಂಧ ಅವರು ಮಿನಿಮಮ್ ಏನಿಲ್ಲ ಅಂದ್ರೆ 3-4 ಟ್ಯಾಬ್ಲೆಟ್ಸ್ ಪರ್ ಡೇ ಎವ್ರಿ ಪರ್ಸನ್ ಇಸ್ ಕನ್ಸ್ಯೂಮಿಂಗ್. ಸೊ ಅದ್ರದ್ದು ಮೆಡಿಕೇಶನ್ಸ್ ಅಥವಾ ಡ್ರಗ್ ಕನ್ಸಪ್ಷನ್ ದಿಂದ ಅದು ಇಟ್ ಈಸ್ ಎಫೆಕ್ಟಿಂಗ್ ದ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್. ಹೌದಾ? ಇದೇನಾಗ್ತದೆ, ಇವ ದೀಸ್ ಆರ್ ಆಲ್ ಮೆಡಿಕೇಶನ್ಸ್, ಇವು ಮೆಟಬಾಲಿಸಮ್ನ ಎಲ್ಲ ಚೇಂಜ್ ಮಾಡ್ತಾ ಇದೆ. ಇವು ಆಲ್ಮೋಸ್ಟ್ ಆಲ್ ಮೆಡಿಸಿನ್ಸ್ ಇವೆಲ್ಲ ಒಂದೊಂದು ಎನ್ಸೈಮ್ಸ್ ನ ಸಪ್ರೆಸ್ ಮಾಡ್ತದೆ. ಸಪ್ರೆಸ್ ಅಂದ್ರೆ ಒಂದೊಂದು ಎನ್ಸೈಮ್ಸ್ ನ ಕೆಲಸ ಮಾಡಿಸಿ ಕೊಡಲ್ಲ, ಆಮೇಲೆ ಅಬ್ಸಾರ್ಬ್ ಆಗಾಕ ಕೊಡಂಗಿಲ್ಲ. ಸೊ ಇದೇನಾಗ್ತಾ ಇದೆ ಅಂತಂದ್ರೆ ಇದು ಡೈಜೆಷನ್ ಎಫೆಕ್ಟ್ ಆಗ್ತಾ ಇದೆ. ಡೈಜೆಷನ್ ಎಫೆಕ್ಟ್ ಆಗ್ತಾ ಇರೋದ್ರಿಂದ ಏನಾಗ್ತದೆ, ನಾವು ಏನು ಆಹಾರ ಸೇವನೆ ಮಾಡ್ತೇವೆ, ಹೆಲ್ದಿ ಫುಡ್ನು ಇದ್ರೂ ಏನಾಗ್ತದೆ, ನಾವು ತಿಂತಾ ಇದ್ದೇವೆ ಬಟ್ ಅದೇನಾಗ್ತದೆ, ಬಾಡಿಗೆ ಅದು ಯುಟಿಲೈಸ್ ಆಗ್ತಾ ಇಲ್ಲ, ಅದು ಸರಿಯಾಗಿ ಅಬ್ಸಾರ್ಬ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾವು ಅದು ಯಾವಾಗಲೂ ಅದು ಡ್ರಗ್ ಅಂಡ್ ಫುಡ್ ಇಂಟರಾಕ್ಷನ್, ಡ್ರಗ್ ಇಂಟರಾಕ್ಷನ್, ನ್ಯೂಟ್ರಿಯಂಟ್ ನ್ಯೂಟ್ರಿಯಂಟ್ ಇಂಟರಾಕ್ಷನ್. ಸೊ ನಾವು ಏನು ಮೆಡಿಸಿನ್ಸ್ ತಗೋತಾ ಇದ್ದೀವಿ, ಆ ಮೆಡಿಸಿನ್ಸ್ ಮೇಲೆ ನಾವು ಯಾವ ಫುಡ್ಡು ಯಾವ ಬೆಸ್ಟ್ ಟೈಮು ಹೆಂಗೆ ತಗೋಬೇಕು ಅನ್ನೋದನ್ನು ಈಗ ಒಂದು ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ.
2: ಮೇಡಮ್, ಈಗ ಈ ಒಂದು ಅನಿಮಿಯಾ ಮತ್ತು ರಕ್ತಹೀನತೆ ಮತ್ತು ಪೌಷ್ಟಿಕಾಂಶದ ಕೊರತೆ ಇವೆರಡರ ನಡುವೆ ಏನು ಸಂಬಂಧ ಇದೆ ಅಂತ
1: ಡೈರೆಕ್ಟ್ಲಿ ಅಸೋಸಿಯೇಟೆಡ್ ಅಂತ ಹೇಳಬೇಕು. ನಾನೀಗ ಇಲ್ಲಿ ಕಡಿಮೆ ಆಹಾರ ಸೇವನೆ ಮಾಡಿದೀವಿ ಅಂದರೆ ಡೆಫಿನೆಟ್ಲಿ ಅಗೇನ್ ಐರನ್ ಕಂಟೆಂಟ್ ಕಡಿಮೆ ಆಗ್ತದೆ. ಸೊ ಐರನ್ ಕಂಟೆಂಟ್ ಕಡಿಮೆ ಆಗೋದಕ್ಕೆ ಆಹಾರ ಒಂದು ಮೇನ್ ಅದ. ಆಮೇಲೆ ನಮ್ದು ಆಹಾರ ಒಳಗೆ ಅದ್ರ ಜೊತೆ ಪ್ರೋಟೀನ್ಸ್ ಕಡಿಮೆ ಇತ್ತಂದ್ರೆ, ಆಮೇಲೆ ವೈಟಮಿನ್ ಸಿ ಕಡಿಮೆ ಇತ್ತಂದ್ರೆ, ಆಮೇಲೆ ಮಿನರಲ್ಸ್ ಕಡಿಮೆ ಇತ್ತಂದ್ರೆ. ಸೊ ನಾನು ಈಗ ಪ್ರೋಟೀನ್ ಪೌಡರ್ ತೊಗೊಳಕತ್ತೀನಿ. ಸೊ ಪ್ರೋಟೀನ್ ಈಗೆಲ್ಲರೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವಿ ಡೋಂಟ್ ವಾಂಟ್ ಅ ಡೈಟ್. ನಾವು ಏನೋ ಅದನ್ನು ಯಾರು ಮಾಡ್ಕೊತಾರೆ, ರೆಡಿಮೇಡ್ ಡೈಟ್ ಇದನ್ನು ಪೌಡರ್ ಸಿಗ್ತದೆ ಮಾರ್ಕೆಟ್ದಾಗ ಈಸಿಲಿ ಅವೈಲೇಬಲ್ ಐತಿ, ನಾ ಅದನ್ನು ತೊಗೋಬೇಕು ಅಂತ ಹೇಳ್ತಾರೆ. ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಸೈಡ್ ಇಫೆಕ್ಟ್ಸ್. ಹೌದಾ? ಒಂದು ಐರನ್ ಹೆಚ್ಚು ಆಗಬೇಕು ಅಂತಂದ್ರೆ ನಮಗೆ ಅದ್ರ ಜೊತೆ ಪ್ರೋಟೀನ್ಸು ಬೇಕು. ಪ್ರೋಟೀನ್ಸ್ ಆರ್ ದ ಬೈಂಡರ್ಸ್, ಅದು ಪ್ರೋಟೀನ್ಸ್ ಆರ್ ಬೈಂಡರ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟರ್ಸ್ ಅಂತ ನಾವೇನು ಹೇಳ್ತೀವಿ. ಅದ್ರ ಜೊತೆ ಮಿನರಲ್ಸು ಬೇಕು ಮತ್ತು ವೈಟಮಿನ್ಸು ಬೇಕು. ಯಾಕಂದ್ರೆ ಒಂದು ಆಹಾರ ಒಳಗೆ ಯಾವಾಗಲೂ ಇದು ಐರನ್ ಏನಿರ್ತದೆ, ಹೀಮ್ ಆ್ಯಂಡ್ ನಾನ್ ಹೀಮ್ ಫಾರ್ಮ್ದಾಗಿರ್ತದೆ ರೀ. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನಾವು ಹೇಳ್ತೀವಿ, ಪಾಲಕ್ ಇಸ್ ಅ ಗುಡ್ ಸೋರ್ಸ್ ಆಫ್ ಐರನ್. ಆ್ಯಕ್ಚುಲಿ ಅದು ನಾನ್ ಹೀಮ್ ಫಾರ್ಮ್ದಾಗಿರ್ತದೆ. ಓ, ಐರನ್ ನನಗೆ ಡಾಕ್ಟರ್ ಹೇಳಿದ್ದಾರೆ ಹೈ ಐರನ್ ರಿಚ್ ಡೈಟ್ ತಿನ್ನರಿ ಅಂತ, ನಾನು ಪಾಲಕ್ ತಿಂತೀನಿ. ಅದು ಬರೀ ನೀವು ಪಾಲಕ್ ತಿಂದರೆ ಏನೂ ಎಫೆಕ್ಟ್ ಆಗೋದಿಲ್ಲ. ಬೀಟ್ರೂಟ್ ಈಸ್ ಆಲ್ಸೋ ಗುಡ್ ಸೋರ್ಸ್ ಆಫ್ ಐರನ್. ಬಟ್ ನಾನು ಬರೀ ಬೀಟ್ರೂಟ್ ತಿನ್ನೋದ್ರಿಂದ ನನಗೆ ಐರನ್ ಅಬ್ಸಾರ್ಪ್ಷನ್ ಅಥವಾ ಐರನ್ ಹೆಚ್ಚು ಆಗೋದಿಲ್ಲ. ನಾ ಅದ್ರ ಜೊತೆ ಒಂದು ಕಾಂಬಿನೇಷನ್, ಅದ್ರ ಜೊತೆ ಮಿನರಲ್ಸ್ ಇರಬೇಕು, ಅದ್ರ ಜೊತೆ ವೈಟಮಿನ್ಸ್ ಇರಬೇಕು. ಆ ಕಾಂಬಿನೇಷನ್ದಾಗ ಫಾರ್ ಎಕ್ಸಾಂಪಲ್ ಈಗ ಪಾಲಕ್, ಓಕೆ, ಗುಡ್ ಸೋರ್ಸ್ ಆಫ್ ಐರನ್, ಹೌದು. ಬಟ್ ನಾ ಪಾಲಕನ್ನು ಡೈರೆಕ್ಟ್ ತಿಂದ್ರೂ ಅದರದ್ದು ಎಫೆಕ್ಟ್ಸ್ ಅದೇ. ಯಾಕಂದರೆ ಎವ್ರಿ ಫುಡ್ ಹ್ಯಾಸ್ ಅ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಪ್ರಾಪರ್ಟಿ. ಸೊ ಪಾಲಕನ್ನು ಬೇಯಿಸಿ ತಿನ್ನೋದು ಆಲ್ವೇಸ್ ಬೆಟರ್. ಯಾಕಂದರೆ ಅದ್ರೊಳಗೆ ಮತ್ತು ವರ್ಮ್ಸು ಆಮೇಲೆ ಬ್ಯಾಕ್ಟೀರಿಯಾಸು ಪ್ಯಾರಸೈಟ್ಸು ಜಾಸ್ತಿ ಇರ್ತದೆ. ಕುಕ್ ಮಾಡಿದ ಮೇಲೆ ನಾವೇನು ಮಾಡಬೇಕಂದ್ರೆ ಪಾಲಕ್ ಜೊತೆ ವೈಟಮಿನ್ ಸಿ ಟೊಮೆಟೊ ಹೊರೆ ಹಾಕೋರಿ ಅಥವಾ ಲಿಂಬಿ ಹೆಂಗೆ, ಬಟ್ ಕುಕ್ ಮಾಡಬೇಡ್ರಿ ಅಷ್ಟೆ. ಅದನ್ನು ಫಸ್ಟ್ ಪಾಲಕನ್ನು ಕುಕ್ ಮಾಡಿ ನೀವು ಯಾವಾಗ ಊಟ ಮಾಡ್ತಿರ್ತೀರಿ ಅವಾಗ ಅದರ ಜೊತೆ ಲೆಮನ್ನು ಟೊಮೆಟೊ ಅದ್ರ ಜೊತೆ ನೀವು ಸೇವನೆ ಮಾಡಿದ್ರೆ ಇದು ಏನು ನಾನ್ ಹೀಮ್ ಇರ್ತದೆ, ಐರನ್ ಕಂಟೆಂಟ್ ಇರ್ತದೆ, ಅದು ಬಾಡಿ ಒಳಗೆ ಅಬ್ಸಾರ್ಬ್ ಆಗೋದಿಲ್ಲ. ಬಟ್ ನಾನು ಅದನ್ನು ವೈಟಮಿನ್ ಸಿ ಅಥವಾ ಲಿಂಬು ಜೊತೆ ತಿಂದೆ ಅಂತಂದರೆ ಇಟ್ ಈಸ್ ಪ್ರಾಪರ್ಲಿ ಅಬ್ಸಾರ್ಬ್. ಸೊ ನಾನ್ ಹೀಮ್ ಹೀಮ್ದ ಕನ್ವರ್ಟ್ ಆಗಿ ಅವಾಗ ಅದ ಬೆಸ್ಟ್ ನನಗೆ ಅಬ್ಸಾರ್ಬ್, ಆಮೇಲೆ ಐರನ್ ಇದನ್ನು ಇರ್ತದೆ. ಸೊ ಅದಕ್ಕೆ ನಾವು ಹೇಳ್ತೀವಿ ಕುಕಿಂಗ್ ಮೆಥಡ್ಸ್ ಆ್ಯಂಡ್ ಈಟಿಂಗ್ ಪ್ಯಾಟರ್ನ್ಸ್. ನೀವು ನಾ ಇದನ್ನು ತಿಂತೇನೆ ಅಂದರೆ ಇದನ್ನು ನಂಗೆ ಜಾಸ್ತಿ ಆಗ್ತದೆ, ಬೀಟ್ರೂಟ್ ತಿಂತೀನಿ. ಸೇಮ್ ವಿತ್ ಬೀಟ್ರೂಟ್ ಆಲ್ಸೋ, ಬೀಟ್ರೂಟ್ ಜೊತೆ ವೈಟಮಿನ್ ಸಿ ತಗೋರಿ, ಬೆಸ್ಟ್ ಅಬ್ಸಾರ್ಪ್ಷನ್ ಐರನ್ ಆಗ್ತದೆ. ಸೊ ನೀವು ಹೆಲ್ದಿ ಫುಡ್ ತಿಂತಾ ಇದ್ದೀರಿ ಅದು ಕರೆಕ್ಟ್ ಐತಿ, ಬಟ್ ದ ಟೈಮಿಂಗು ಆಮೇಲೆ ಕುಕಿಂಗ್ ಮೆಥಡ್ಸು ಆಮೇಲೆ ಹೆಂಗೆ ತಿನ್ನಬೇಕು ಯಾವ ಕಾಂಬಿನೇಷನ್ಲೆ ತಿಂದ್ರೆ ಅದು ಇನ್ಕ್ರೀಸ್ ಆಗ್ತದೆ, ಎನಿಮಿಯಾ ಹೆಂಗೆ ನಾವು ಇದನ್ನು ಮಾಡಬೇಕು ಅಂಥೇಳಿ ನಾವು ಆಹಾರದೊಳಗೆ ಪದ್ಧತಿನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಅಂದರೆ ಡೆಫಿನೆಟ್ಲಿ ಅದನ್ನು ಇನ್ಕ್ರೀಸ್ ಮಾಡಬೇಕು. ಸೊ ಇನಿಷಿಯಲ್ ಸ್ಟೇಜ್ ಇತ್ತಂದ್ರೆ ಆಹಾರದಿಂದ ಕವರ್ ಮಾಡ್ಕೊರಿ, ಇಲ್ಲ ಜಾಸ್ತಿ ಎನಿಮಿಯಾ ಇತ್ತಂದ್ರೆ ಆಹಾರ ವಿತ್ ನಾವು ಸಪ್ಲಿಮೆಂಟ್ಸ್ ತೊಗೋಬೇಕಾಗ್ತದೆ ಸ್ವಲ್ಪ ದಿವಸ ತನಕ. ಸೊ ಬಟ್ ಐರನ್ ಸಪ್ಲಿಮೆಂಟ್ಸ್ ಪ್ರಾಬ್ಲಮ್ ಏನಂತಂದ್ರೆ ಅದು ಕಾನ್ಸ್ಟಿಪೇಷನ್ ಆಗ್ತದೆ ಒಮ್ಮೆ. ಸೊ ಅದಕ್ಕೆ ಸ್ವಲ್ಪ ಹೈ ಫೈಬರ್ ಇಟ್ಕೊಂಡು ಮತ್ತು ನೀರು ನೀವು ಜಾಸ್ತಿ ತಗೋತಾ ಇದ್ದೀರಿ ಅಂತಂದ್ರೆ ಅದು ನಿಮಗೆ ಎನಿಮಿಯಾದಿಂದ ಇದು ಮಾಡ್ಬೋದು. ಆಮೇಲೆ ಎನಿಮಿಯಾ ಸಪ್ಲಿಮೆಂಟ್ಸ್ ಏನು ತಗೋತಾ ಇದ್ದಾರೆ, ಐರನ್ ಸಪ್ಲಿಮೆಂಟ್ಸ್ ಇಮಿಡಿಯೇಟ್ಲಿ ಫುಡ್ ಜೊತೆ ತಗೊಳ್ಳೋದು ಒಳ್ಳೇದಲ್ಲ. ಸೊ ಫುಡ್ ತಿಂದ ಒಂದು ಸ್ವಲ್ಪ ಹೊತ್ತಿಗೆ ಅಥವಾ ಹಾಫ್ ಆನ್ ಅವರ್ ಆದಮೇಲೆ ನೀವು ಅದನ್ನು ಸಪ್ಲಿಮೆಂಟ್ ಅಥವಾ ಟ್ಯಾಬ್ಲೆಟ್ ತಗೋರಿ. ಅದರ ಜೊತೆ ಬಿ12 ತೊಗೊಳೋದು ಬೆಸ್ಟು, ಬಿ9 ತೊಗೊಳೋದು ಬೆಸ್ಟು. ಬಿ12 ಆಲ್ವೇಸ್ ಬೆಸ್ಟ್ ಇಸ್ ಅರ್ಲಿ ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ ತೊಗೊಳೋದು ಬೆಸ್ಟ್. ಅದು ಇದನ್ನ ಫುಡ್ ಜೊತೆ ತೊಗೊಂಡ್ರೆ ಅಥವಾ ಊಟ ಮಾಡಿ ತೊಗೊಂಡ್ರೆ ಅಷ್ಟು ಇಫೆಕ್ಟಿವ್ ಇರೋಂಗಿಲ್ಲ. ಸೊ ಬಿ12 ಅರ್ಲಿ ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ ತೊಗೊಳೋದು ಬೆಸ್ಟ್ ಟೈಮಿಂಗ್.
2: ಖಂಡಿತ ಮೇಡಮ್. ಮೇಡಮ್, ಇನ್ನು ರಾಷ್ಟ್ರೀಯ ಒಂದು ಪೌಷ್ಟಿಕ ಮಾಸವನ್ನು ಕೇವಲ ಒಂದು ತಿಂಗಳ ಆಚರಣೆಗಾಗಿ ನೋಡದೆ ನಾವು ವರ್ಷವಿಡೀ ಪಾಲಿಸ್ಬೇಕು ಅನ್ನೋದಾದರೆ ಇವೆಲ್ಲ ಅಭ್ಯಾಸಗಳನ್ನು ನಾವು ರೂಢಿ ಮಾಡ್ಕೊಳ್ಬೇಕು ಅಂತ.
1: ಹೌದು, ಈಗ ಆ್ಯಕ್ಚುಲಿ ಇದು ನ್ಯೂಟ್ರಿಷನ್ ಮಂತ್ ಅನ್ನು ಯಾಕೆ ಮಾಡಿದ್ರು, ಫಸ್ಟ್ ವೀಕ್ ಇತ್ತು. ಸೊ ವೀಕ್ದ ನಾವು ಅವೇರ್ನೆಸ್ ಅಷ್ಟು ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ. ನೀವು ವೀಕ್ ಯಾಕೆ ನೀವು ವರ್ಷಾನಿಡೀ ಸೆಲೆಬ್ರೇಟ್ ಮಾಡಿದ್ರು ನಾವು ಎಷ್ಟು ಡೆಫಿಷಿಯನ್ಸಿ ಡಿಸಾರ್ಡರ್ಸ್ ಅನ್ನ ನಾವು ಮಾಡಕ್ ಆಗ್ಬೇಕಾಗ್ತದೆ, ಬಟ್ ಆಗ್ತಾ ಇಲ್ಲ. ಸೊ ಆಗ್ತಾ ಇಲ್ಲ ಅಂತ ಕೂಡ ನಾವು ಅದನ್ನ ವೀಕ್ ನ ಈಗ ಮಂತ್ ತಗೊಂಡ್ಬಂದೇವಿ. ಸೊ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇನ್ನೂ ನಾವು ಅದರದ ಕುಪೋಷಣದ ರಿಲೇಟೆಡ್ ಸಮಸ್ಯೆಗಳು ನೋಡಕತ್ತರ, ಮೇ ಬಿ ಅದಿನ್ನು 2 ತಿಂಗಳಾಗ್ತದೆ 3 ತಿಂಗಳಾಗ್ತದೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಂತಂದ್ರೆ ಈಗ ಜನರಲ್ಲಿ ಡೇ ಟು ಡೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಸ್ಕೂಲು ಕಮ್ಯುನಿಟಿ ಬೇಸ್ಡು ಕೇವಲ ನಾವು ನ್ಯೂಟ್ರಿಷನ್ ಮಂತ್ ಅಷ್ಟೇ ಅಲ್ಲದ ಅದರ್ ಡೇಸ್ ಆಲ್ಸೋ ಎವ್ರಿ ಮಂತ್ ಸ್ಕೂಲ್ ಒಳಗೂ ಎಲ್ಲರೂ. ಈಗ ನೀವು ಒಂದು ಸಿಂಪಲ್ ಸ್ಟೆಪ್ ತಗೋಬಹುದು, ಒಂದು ಸ್ಕೂಲ್ದಾಗ ಒಂದು ಅದರದೇ ಅದೊಂದು ಕ್ಲಾಸ್ ರೂಮ್ ಗತೆ ಮಾಡಿಬಿಟ್ರಿ, ಒಂದು ರೂಮ್ ಮಾಡ್ರಿ ನ್ಯೂಟ್ರಿಷನ್ ರೂಮ್ ಡೈಟ್ ರೂಮ್ ಅಂತ ಹಾಕಿಬಿಟ್ರೆ ಹುಡುಗರು ಡೈಲಿ ಹೋಗಿ ಅಲ್ಲಿ ನೋಡಿ ಬರ್ಬೋದು. ಅಥವಾ ಒಂದು ಕಂಪಲ್ಸರಿ ಒಂದು 10 ಮಿನಿಟ್ಸ್ ಅಲ್ಲಿ ಹೋಗಿ ಆ ಹುಡುಗರು ನೋಡ್ಕೊಂತ ಬಂದ್ರೆ ಅಂದ್ರೆ ಡೈಲಿ ನೋಡ್ತಾ ಇದ್ರೆ ಅವ್ರಿಗೂ ಅದರದ ಅವೇರ್ನೆಸ್ ಬರ್ತದೆ. ಓ ನಾ ಇದನ್ನ ತಿಂದ್ರೆ ಇದನ್ನಾಗ್ತದೆ, ಯಾವ್ದು ಬೆನಿಫಿಟ್ಸ್ ಅದ, ಆಮೇಲೆ ಪ್ರೊಸೆಸ್ಡ್ ಫುಡ್ದಿಂದ ನಿಮಗೆ ಏನು ಅದರದ ಎಫೆಕ್ಟ್ಸ್ ಅದಾವು ಅಂದ್ರೆ ಅದರಿಂದ ಏನು ಹಾನಿಕಾರಿ ಅದ, ನೀವು ಅದನ್ನೆಲ್ಲ ಚಾರ್ಟ್ ಹಾಕಿದ್ರೆ ಅಂದ್ರೆ ಹುಡುಗರು ಡೈಲಿ ಡೈಲಿ ಅದನ್ನ ಒಂದು ಕಲ್ಟಿವೇಟ್ ಮಾಡ್ಕೊಂತ ಹೋಗ್ತಾವ. ಅಷ್ಟೇ ಅಲ್ದ ಈಗ ಕಮ್ಯುನಿಟಿ ಬೇಸ್ಡ್ ಆತಂತಂದ್ರೆ ಕಮ್ಯುನಿಟಿ ಒಳಗೂ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಈಗ PHC ಸೆಂಟರ್ ಅಲ್ಲಿ ಜನರಿಗೆ ಅವೇರ್ನೆಸ್ ಕಾನ್ಸ್ಟೆಂಟ್ಲಿ ನಾವು ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂತ ಹೋಗ್ಬೇಕು. ಈಗ ಎಲ್ಲರ ಕೈಯಾಗ ಮೊಬೈಲ್ ಅದಾವ, ಫೋನ್ಸ್ ಅದಾವ. ಸೊ ರೇಡಿಯೋ, ಟಿವಿ, ಸೋಷಿಯಲ್ ಮೀಡಿಯಾಸ್, ಫೋನ್ಸ್ ಒಳಗೆ ನಾವು ರಿಪೀಟೆಡ್ಲಿ ಹೆಲ್ತ್ ರಿಲೇಟೆಡ್ ಅವೇರ್ನೆಸ್ ಈಸಿ ಅಂಡ್ ಬೆಸ್ಟ್ ವೇ ಅಂತ ನಾ ಹೇಳ್ತೀನಿ. ಯಾಕಂದ್ರೆ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಎಲ್ಲರೂ ಈಗ ಫೋನ್ಸ್ ನೋಡ್ತಿರ್ತಾರೆ. ಸೊ ಅದರ ಒಳಗೂ ನಾವು ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ಸೊ ಈ ಮಂತ್ ಅಷ್ಟೇ ಅಲ್ಲದ ಎಂಟೈರ್ ಇಯರ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅವೇರ್ನೆಸ್ ಎಲ್ಲಿ ತನಕ ಕ್ರಿಯೇಟ್ ಮಾಡಬೇಕು ಅಂದ್ರೆ ವಿ ಶುಡ್ ಫೋರ್ಸ್ ಪೀಪಲ್ ಟು ಈಟ್ ಅ ಹೆಲ್ದಿ ಡೈಟ್. ಹೌದಾ? ಯಾಕಂದ್ರೆ ಈಗ NCD ಕಂಡೀಷನ್ಸ್ ಡಿಸೀಸಸ್ ಬಹಳ ಬರ್ತಾ ಇದ್ದಾರೆ. ಸೊ ಅದನ್ನ ಪ್ರಿವೆಂಟ್ ಮಾಡ್ಬೇಕಂದ್ರೆ ನಾವು ಏನಾದರೂ ಒಂದು ಮೇಜರ್ ಒಂದು ಸ್ಟೆಪ್ ತಗೋಬೇಕು. ಸೊ ಕಾನ್ಸ್ಟೆಂಟ್ ನಾವು ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂತ ಹೋಗ್ಬೇಕು. ಸೊ ರೇಡಿಯೋ ಇಸ್ ಆಲ್ಸೋ ಅ ಬೆಸ್ಟ್ ಮೀಡಿಯಾ. ಫಾರ್ ಎಕ್ಸಾಂಪಲ್, ನಾನು ಕಾರ್ ಡ್ರೈವ್ ಮಾಡ್ತಾ ಇರ್ತೀನಿ, ಡ್ರೈವ್ ಮಾಡ್ಬೇಕಾದ್ರೆ ನಾನು ನೋಡಕ್ ಆಗಂಗಿಲ್ಲ, ಬಟ್ ಸ್ಟಿಲ್ ಐ ವಿಲ್ ಬಿ ಲಿಸ್ನಿಂಗ್. ಸೊ ನಾ ಒಂದು 10 ನಿಮಿಷದಾಗೂ ನಾನು ಎಷ್ಟೋ ನಾಲೆಜ್ ಮತ್ತು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊತೀನಿ. ಸೊ ಈ ಮೀಡಿಯಾಸ್ದಿಂದನೂ ಬೆಸ್ಟ್ ನ್ಯೂಸ್ ಪೇಪರ್ ಆಗಲಿ ಡೈಲಿ ನಾವು ಅದನ್ನ ಪದ್ಧತಿ ಅಳವಡಿಸ್ಕೊತಿದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಡೆಫಿನೆಟ್ಲಿ ನಾವು ಇವೇನು ಸಮಸ್ಯೆಗಳದಾವ ನ್ಯೂಟ್ರಿಷನ್ ರಿಲೇಟೆಡ್ ಸಮಸ್ಯೆಗಳನ್ನ ಪರಿಹರಿಸ್ಬೋದು ಅಂತ ಹೇಳ್ತೀನಿ.
2: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಸೊ ಈಚ್ ಸ್ಮಾಲ್ ಸ್ಟೆಪ್ ನೀವು ಒಂದು ತಗೊಂಡ್ರಿ ಅಂದ್ರೂ ಎಷ್ಟೋ ಹ್ಯೂಜ್ ಇಂಪ್ಯಾಕ್ಟ್ ಆಗ್ತದೆ. ಒಂದು ಸಿಂಪಲ್ ಹೇಳೋದಂದ್ರೆ ಸಾಲ್ಟ್ ಇಂಟೇಕ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ಸಣ್ಣ ಚೇಂಜ್, ಸಾಲ್ಟ್ ಕನ್ಸಪ್ಷನ್ ಜಾಸ್ತಿ ಆಯ್ತು ಅಂದ್ರೆ ಸ್ವಲ್ಪ ಸಾಲ್ಟ್ 1 teaspoon ಹಾಕ್ತಾ ಇದ್ರಿ, 1 teaspoon ಕಿತ ಒಂದು ಸ್ವಲ್ಪ 1/2 teaspoon ತಗೊಂಡ್ಬರ್ರಿ. ಓಕೆ, 1/2 teaspoon ಅದು ಎಷ್ಟೋ ಸಮಸ್ಯೆಗಳನ್ನ ಪರಿಹರಿಸಬಹುದು. ಸೊ ಒಂದು ಸಿಂಪಲ್ ಸ್ಟೆಪ್ ನೀವು ಏನೋ ಅಳವಡಿಸ್ಕೊಂಡು ಅದನ್ನ ರೂಟೀನ್ ಒಳಗ ನೀವು ತಗೊಂತ ಬಂದ್ರಿ ಅಂತಂದ್ರೆ ಎಷ್ಟೋ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡ್ಬೋದು. ಸೊ ಹಂಗೆ ಒಂದು ಸಣ್ಣ ಸ್ಟೆಪ್ ಇವತ್ತು ಒಂದು ಕ್ರಿಯೇಟ್ ಮಾಡ್ಕೋರಿ ಅಂತ ಒಂದು ಡೈಲಿ ಒಂದು ಮೋಟೋ ಇಟ್ಕೋರಿ. ಓಕೆ, ಇವತ್ತನ್ನ ಈ ಫುಡ್ನ ಅಥವಾ ಅನ್ ಹೆಲ್ದಿ ಫುಡ್ನ ನಾ ಇವತ್ತು ಇದನ್ನ ತಿನ್ನೋದಿಲ್ಲ, ಅಥವಾ ಇಫ್ ಐ ಈಟ್ ಆಲ್ಸೋ ವೀಕ್ಲಿ ಒನ್ಸ್, ನಾನು ಡೈಲಿ ಇದನ್ನ ನಾನು 2 ದಿವಸಕ್ಕೆ 1 ಅದನ್ನು ಕನ್ಸ್ಯೂಮ್ ಮಾಡ್ತೇನೆ, ಆಮೇಲೆ 3 ದಿವಸ, ಆಮೇಲೆ ವೀಕ್ಲಿ ಒನ್ಸ್, ಆಮೇಲೆ ಮಂತ್ಲಿ ಒನ್ಸ್. ಸೊ ಈ ಥರ ನಾವು ಒಂದು ಹ್ಯಾಬಿಟ್ ಕ್ರಿಯೇಟ್ ಮಾಡ್ಕೊತ ಹೋದ್ವಿ ಅಂದ್ರೆ ಎಷ್ಟೋ ಹೆಲ್ತ್ ರಿಲೇಟೆಡ್ ಇಶ್ಯೂಸನ್ನ ನಾವು ಕಡಿಮೆ ಮಾಡಬಹುದು. ಆಮೇಲೆ ಸಾಧ್ಯದಷ್ಟು ಸೀಸನಲ್ ರೀಜನಲ್ ಫುಡ್ ಕನ್ಸ್ಯೂಮ್ ಮಾಡ್ರಿ, ಹೆಲ್ದಿ ಫುಡ್ಡು ಏನು ನಮ್ಮಲ್ಲಿ ನಾವು ಗ್ರೋ ಮಾಡ್ತೇವೆ ಫಾರ್ಮರ್ಸ್ಗೂ ಹೆಲ್ಪ್ ಮಾಡ್ರಿ, ಆರ್ಗ್ಯಾನಿಕ್ ಸಾಧ್ಯದಷ್ಟು ಕನ್ಸ್ಯೂಮ್ ಮಾಡ್ರಿ, ಆಮೇಲೆ ಕಿಚನ್ ಗಾರ್ಡ್ನಿಂಗ್ ಅಂತ ನಾ ಏನು ಹೇಳ್ತೀನಿ. ಸೊ ನೀವೇನಾದರೂ ಈಗ ವೆಜಿಟೇಬಲ್ ಕುಕ್ಕಿಂಗ್ ಒಳಗೆ ವೇಸ್ಟ್ ಇರ್ತದೆ, ವೇಸ್ಟನ್ನು ನಾವು ಅದನ್ನು ಮನೆ ಒಳಗೆ ಮ್ಯಾನ್ಯೂರ್ ಅಂತಲೂ ಮಾಡ್ಬೋದು. ಆಮೇಲೆ ಬೀಜಗಳು ಉಳಿತಾವೆ, ಆ ಬೀಜನ ನೀವು ಅಲ್ಲಿ ಡಸ್ಟ್ಬಿನ್ಗೆ ಹಾಕೋದ್ ಬದಲಿ ಒಂದು ಸಣ್ಣ ಕಿಚನ್ ಗಾರ್ಡನ್ ಅಂತ ಮಾಡ್ಕೊರಿ, ಪಾಟ್ ಅಂತ ಮಾಡ್ಕೊರಿ, ಆ ಪಾಟ್ದಿಂದ ಅಲ್ಲಿ ಬೆಳೆಸ್ಬೋದು. ಸೊ ಸಣ್ಣದೊಂದು ಕಿಚನ್ ಗಾರ್ಡನ್ ಹುಡುಗರಿಗೂ ಅದನ್ನು ಕಲಿಸ್ಕೊಡ್ರಿ, ಕಿಚನ್ ಗಾರ್ಡನ್ ಅದನ್ನ ಇಂಪಾರ್ಟೆನ್ಸು, ಆಮೇಲೆ ಅದರಿಂದ ಆರ್ಗ್ಯಾನಿಕ್ ಫುಡ್ ಇದನ್ನಾಗೋದು. ಆಮೇಲೆ ಯಾವಾಗಲೂ ನೀವು ಏನೋ ಫುಡ್ ತಿನ್ಬೇಕಾದ್ರೆ ಮೇಕ್ ಶೋರ್ ಅದು ಕಂಪ್ಲೀಟ್ ಡೈಟ್ ಇರಲಿ, ಬ್ಯಾಲೆನ್ಸ್ಡ್ ಡೈಟ್ ಇರಲಿ. ಆಮೇಲೆ ಬರೀ ಆಹಾರ ಅಷ್ಟೇ ಅಲ್ಲ, ನೀರನ್ನು ನಾವು 6-8 glasses ಪರ್ ಡೇ ನೀರು ಕುಡಿಬೇಕಾಗ್ತದೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಆಹಾರಗಳನ್ನ ಹೆಲ್ದಿ ಆಹಾರ ನಾ ಸೇವಿಸ್ತಾ ಇದ್ದೀನಿ, ಬಟ್ ನಂದು ಏನು ಆಕ್ಟಿವಿಟೀಸ್ ಇಲ್ಲ ಅಂದರೆ ಇಟ್ ಈಸ್ ಆಫ್ ನೋ ಯೂಸ್. ಸೊ ಡೈಲಿ ಏನಿಲ್ಲ ಅಂದರೂ ಮಿನಿಮಮ್ ಒಂದು 30 minutes ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲರೂ ಮಾಡ್ಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತು ಅಷ್ಟೇ ಅಲ್ಲದೆ ವಿಮೆನ್ಸು ಲೇಡೀಸು ಸ್ಪೆಷಲ್ ಕೇರ್ ತಗೋರಿ, ನಿಮ್ಮಲ್ಲಿ ಐರನ್ ಡೆಫಿಷಿಯನ್ಸಿ ಎನಿಮಿಯಾ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ನಿಮ್ಮ ಹೆಲ್ತ್ ಬಗ್ಗೆ ನೀವು ಕಾಳಜಿ ತಗೋರಿ, ಹೆಲ್ದಿ ಡೈಟ್ ತಗೋರಿ, ಫುಡ್ ಫಾಲೋ ಮಾಡಿರಿ, ಮಕ್ಕಳಿಗೂ ಅದನ್ನೇ ನೀವು ಕಲ್ಟಿವೇಟ್ ಮಾಡಿರಿ. ಚಿಲ್ಡ್ರನ್ ಆರ್ ದ ಫ್ಯೂಚರ್ ಸಿಟಿಜನ್ಸ್, ಸೊ ಅವ್ರ ಬಗ್ಗೆ ಜಾಸ್ತಿ ಕಾಳಜಿ ಇರಲಿ, ಎಲ್ಲ ಥರ ಹೆಲ್ದಿ ಫುಡ್ ಕೊಡ್ರಿ ಅಂತ ನಾನು ಹೇಳೋದು.
2: ಖಂಡಿತ ಮೇಡಮ್. ಮೇಡಮ್, ತಮ್ಮ ಒಂದು ಅಮೂಲ್ಯ ಸಮಯದ ಜೊತೆ ಜೊತೆಗೆ ಅತ್ಯಮೂಲ್ಯ ಮಾಹಿತಿಗಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
2: ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಮಾಸದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಡಾಕ್ಟರ್ ಸುಷ್ಮಾ ಮೇಳೆದ್, ಸಹಾಯಕ ಪ್ರಾಧ್ಯಾಪಕರು, ಪೌಷ್ಟಿಕಾಂಶ ಮತ್ತು ಆಹಾರ ಪದ್ಧತಿ ವಿಭಾಗ, ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಕಾಹೇರ್ ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣು ಧ್ವನಿ 90.4 FM. ನಮಸ್ಕಾರ.
3: ಆಶೀರ್ವಾದ್ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲ್ಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30%, ಭರ್ಜರಿ ರಿಯಾಯಿತಿ. ದಿನಾಂಕ September 9-12 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲ್ಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448420968 ಹಾಗೂ 9035275501.
4: ಕೇಳಿ, ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತಿ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋ ಉದ್ಧಾನಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ, ಜ್ಯಾಮಧ್ಯೆ ದಾತಾಂಚಿ ಸ್ವಚ್ಛತಾ, ದಾತ್ ಕಾಢಣೆ ಆಣಿ ಬಸವಣೆ, ವಾಕಡೆ ದಾತ್ ಸರಳ ರೇಷೆತ್ ಕರಣೆ, ಚಿರಲೇಲೆ ಓಟ, ಅಪಘಾತಾಮುಳೆ ಡೋಕಂ, ಮಾನ, ಚೆಹರಾ ಆಣಿ ತೊಂಡಾಶಿ ಸಂಬಂಧಿತ ಸರ್ಜಿಕಲ್ ಟ್ರೀಟ್ಮೆಂಟ, ಡೋಳೆ, ನಾಕ ಆಣಿ ಕಾಣ ಯಾಂಚಿ ಕೃತ್ರಿಮ ಪ್ಲೇಸ್ಮೆಂಟ, ತೊಂಡಾಚ್ಯಾ ಕರ್ಕರೋಗಾವರ್ತಿ ಉಪಚಾರ, ತಸೇಚ ದಾತಾಂಚಾ ಪಿವಳೆಪಣಾ ದೂರ ಕರಣೆ ಆಣಿ ಬರೇಚ ಕಾಹಿ. ಯಾ ಸರ್ವ ಸುವಿಧಾಂಚಾ ಲಾಭ ಘೇಣ್ಯಾಸಾಠಿ ಭೇಟ ದ್ಯಾ ಕೇಳಿ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೇಳಿ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಆಮಚಾ ಫೋನ್ ನಂಬರ್ 08312470362 ಆಣಿ 9448998331.
3: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774. ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 October 2026 ಎಂಪವರ್ 365. ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಕಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ.
1: ಮೆಲ್ಲುಸಿರೆ ಸವಿಗಾನ ಎದೆ ಚಲ್ಲೆನೆ ಹೋವಿನ ಬಾಣ.
0: ಕೇಳಿ ಕಾರ್ಯಕ್ರಮದಲ್ಲಿ ಆರಂಭದ ಗೀತೆಯನ್ನ 1974 ತೆರೆ ಕಂಡ ಉಪಾಸನೆ ಚಿತ್ರದ ಗೀತೆಯಿದು. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ, ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದ, ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಭಾವವೆಂಬ ಹೂವು ಅರಳಿ ಗಾನವೆಂಬ ಕಂದಚೆಲ್ಲಿ.

0: ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬಹದ್ದೂರ್ ಗಂಡು ಚಿತ್ರದ ಗೀತೆ ಹೇ ನಿನಗಾಗಿಯೇ ಸೊಗಸು.
1: ಹೇ

90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳಿ. ಪರೋಪಕಾರಿ ಚಿತ್ರದಿಂದ ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ, ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನದ, ಕಣ್ಣೂರ

ಕೇಳುಗರೆ, ಈಗ ಕೇಳಿ 1967 ತೆರೆ ಕಂಡಂತಹ ಬಂಗಾರದ ಹೂ ಚಿತ್ರದ ಗೀತೆಯನ್ನ. ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಉದಯ್ಕುಮಾರ್ ಮುಖ್ಯ ಪಾತ್ರದಲ್ಲಿರುವ ಓಡುವ ನದಿ ಸಾಗರವ ಸೇರಲೇಬೇಕು, ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: KLE Venudhvaniya Mellusire Sarigana. ಕಾರ್ಯಕ್ರಮದ ಮುಂದಿನ ಗೀತೆ ಬಿಆರ್ ಪಂತಲು ನಿರ್ದೇಶನದ ಶ್ರೀ ಕೃಷ್ಣದೇವರಾಯ ಚಿತ್ರದ ಗೀತೆಯಿದು. ಬಹುಜನ್ಮದ ಪೂಜಾಫಲ ಈ ಪ್ರೇಮ.

ಕೊನೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ. ಈ ಗೀತೆಗೆ ಗೀತಕಾರರು ಆರ್.ಎನ್. ಜಯಗೋಪಾಲ್, ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿರುವ 1971 ತೆರೆ ಕಂಡಂತಹ ಕಸ್ತೂರಿ ನಿವಾಸದ ನೀ ಬಂದು ನಿಂತಾಗ ನಿಂತು ನೀ ಇನ್ನಕ್ಕಾಗ

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.